0: ಭಾರತ್ ಮಾತಾ ಕಿ ಜೈ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷ ಆಯಿತು. ಎಲ್ಲರಿಗೂ ಭಾರತದ ಸ್ವಾತಂತ್ರ್ಯದ ದಿನದ ಶುಭಾಶಯಗಳು ಮತ್ತು ಅಭಿನಂದನೆಗಳು. ನಮಸ್ಕಾರ ಶ್ರೋತೃ ಬಾಂಧವರೇ. ಇವತ್ತು ಆಗಸ್ಟ್ ತಿಂಗಳ 16ನೇ ತಾರೀಕು ಭಾನುವಾರ. ಇವತ್ತು ಡಾಕ್ಟರ್ ಸಿಡ್ನಿ ಶ್ರೀನಿವಾಸ್ ಹಾಗೂ ನಾನು ಮಹೇಶ್ ನಮ್ಮ ಜೊತೆ 2RRR ಸಿಡ್ನಿ ಕನ್ನಡವಾಣಿ ಸ್ಟುಡಿಯೋನಲ್ಲಿ. ನಿಮಗೆಲ್ಲರಿಗೂ ಪರಿಚಿತರು ಇವರು. ಇವ್ರ ಜೊತೆ ಒಂದು ವಿಶೇಷವಾದ ಒಂದು ಸಂದರ್ಶನ ನಡೀತಿದೆ. ವಿಶೇಷ ಅತಿಥಿ ಇವರು. ಇವರು ಮಿಸ್ಸಸ್ ಇಂಡಿಯಾ ಬೆಸ್ಟ್ ಟ್ಯಾಲೆಂಟು, ಸೋಷಿಯಲ್ ಇನ್ಫ್ಲೂಯೆನ್ಸರು, ಮಾಸ್ಟರ್ ಆಫ್ ಸರ್ಮನಿ, ಕೊರಿಯೋಗ್ರಫರು, ಸಿಂಗರು, ಅದೊಂದೇ ಅಲ್ಲ, ಇವ್ರ ಜೊತೆ ನೀವು ಇವರ ಧ್ವನಿನ ನೀವು ರೇಡಿಯೋ ಚಾನೆಲ್ಸಲ್ಲಿ ಕೇಳಿರ್ತೀರ. ಕನೆಕ್ಟ್ FM 100.9 ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೂ ನಮ್ಮ ಅಪ್ಪು ರೇಡಿಯೋಲಿ ಬರುತ್ತೆ. ಶ್ರೀಮತಿ ಜ್ಯೋತ್ನಾ ಶೆಟ್ಟಿ ಇದ್ದಾರೆ. 2RRR ಸಿಡ್ನಿ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
1: ನಮಸ್ಕಾರ. ನಮಸ್ಕಾರ ಮಹೇಶ್ ಅವರೇ, ಹಾಗೆ ಶ್ರೀನಿವಾಸ್ ಅವರೇ. ಸೊ ನೀವು ನಮ್ಮ 2RRR ಕಾರ್ಯಕ್ರಮ ಸಿಡ್ನಿ ಕನ್ನಡ ವಾಣಿಗೆ ನನ್ನ ಕರೆಸ್ಕೊಂಡಿರೋದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
0: ಆಮೇಲೆ ಹೇಳಿ, ಇವತ್ತು ನೀವು ಮೈಕಿಂದ ಆ ಕಡೆ ಇದ್ದೀರಾ, ಮೈಕ್ರೋಫೋನ್ ಆ ಕಡೆ ಇದ್ದೀರಾ, ಹೇಗನ್ಸುತ್ತೆ?
1: ಓ ಮೈ ಗಾಡ್, ದಟ್ಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಯಾವಾಗಲೂ ನಾನು ಮೈಕ್ರೋಫೋನ್ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಆ್ಯಕ್ಚುಲಿ ಕ್ವಶನ್ಗಳನ್ನ ಕೇಳ್ತಾ ಇದ್ದೆ. ಇವತ್ತು ನನ್ನನ್ನು ಹಾಟ್ಸ್ಪಾಟಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಸೊ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ. ಸೊ ನಾನು ಯಾವಾಗಲೂ ಬೇರೆಯವ್ರನ್ನ ಗುರುತಿಸಿ ನಾನು ಕರೀತಾ ಇದ್ದೆ. ನೀವು ನನ್ನನ್ನು ಗುರುತಿಸಿ ಕರಿತಿದ್ದೀರಾ ನಮ್ಮ ಒಂದು ಕನ್ನಡ ಕಾರ್ಯಕ್ರಮಕ್ಕೆ. ಸೊ ತುಂಬ ಖುಷಿ ಆಗ್ತಾ ಇದೆ.
0: ಅದು ಅದೊಂದೇ ಅಲ್ಲ, ನೀವು ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ ಧನ್ಯವಾದ.
2: ನಾವು ನಿಮಗೆ ಧನ್ಯವಾದ ಹೇಳಬೇಕು.
1: ಇಟ್ಸ್ ಮೈ ಪ್ಲೆಷರ್, ಆನರ್. ಥ್ಯಾಂಕ್ ಯು.
0: ಏಕೆಂದರೆ ಕನ್ನಡ ಭಾಷೆಗೆ ನಾವು ಮಾಡ್ತಾ ಇರೋದು ಒಂದು ಸೇವೆ. ಈಗ ನಾವು ಅದೇ ಮುಂಚೆ ಮಾತಾಡ್ಕೊತಿದ್ವಲ್ಲ, ಈಗ 2012 ಅನ್ಸತ್ತೆ, ಈಗ 12 ವರ್ಷಗಳಿಂದ ಈ ನಮ್ಮ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ನಡೀತಾ ಇದೆ, ವಿಚ್ ಇಸ್ ಆಲ್ಮೋಸ್ಟ್ 650 ವೀಕ್ಸ್, ಮೇ ಬಿ ಇವನ್ ಮೋರ್.
2: ಅರ್ಥಮೆಟಿಕ್ ನೀವು ಮಾಡಿ,
0: ಅದೊಂದೇ ಅಲ್ಲ, ಐ ಮೀನ್ ಶ್ರೀನಿವಾಸ್ ಅಂಕಲ್ ಮತ್ತೆ ರಾಜರಾಜನ್ ಸರ್ ಇಬ್ರು ಒಂದು ವಾರನೂ ಏನೋ ಬ್ರೇಕ್ ಇಲ್ಲದೆ ಮಾಡಿದ್ದಾರೆ ಅಂದ್ರೆ 250 ವಾರ.
1: ದಟ್ಸ್ ರಿಯಲಿ ಗ್ರೇಟ್ ಆಕ್ಚುಲಿ. ಸೊ ಯಾಕಂದ್ರೆ ಜಸ್ಟ್ ವಾರದಲ್ಲಿ 1 ಅವರ್ ಕೊಡೋದೆ ಎಷ್ಟು ಹೆಚ್ಚು ನಿಮ್ಮ ಒಂದು ಪರ್ಸನಲ್ ಟೈಮು. ಸೊ 12 ವರ್ಷದಿಂದ ಸತತವಾಗಿ ಶ್ರೀನಿವಾಸನ್ ಅವರು ಮತ್ತೆ ರಾಜ್ ಅವರು ಮಾಡ್ತಾ ಇರೋದು, ಹಾಗೆ ಮಹೇಶ್ ಅವರು ನೀವು ಈಗ ಕೆಲವು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇರೋದು, ಇಟ್ಸ್ ಗ್ರೇಟ್ ಕಮ್ಯುನಿಟಿ ಸರ್ವಿಸ್ ಆಕ್ಚುಲಿ. ಹ್ಯಾಟ್ಸ್ ಆಫ್ ಟು ಯು ಆಲ್.
0: ಆಮೇಲೆ ಹೇಳಿ ಜ್ಯೋತ್ಸ್ನಾ ಅವರೇ, ಈಗ ಯಾರಾದರೂ ಅಪ್ಪು ರೇಡಿಯೋ ಅಂದರೆ ನಿಮಗೆ ಮೊದಲನೇದಾಗಿ ಫಸ್ಟ್ ಎಮೋಷನ್ ಬರೋದೇನು?
1: ದಟ್ಸ್ ಎ ಗ್ರೇಟ್ ಕ್ವಶನ್ ಆ್ಯಕ್ಚುಲಿ. ಯು ಪುಟ್ ಮೀ ಆನ್ ದ ಸ್ಪಾಟ್. ಸೊ ನನಗೆ ಅಪ್ಪು ರೇಡಿಯೋ ಅಂದರೆ ವುಡ್ ಸೇ ಲೈಕ್ ಯುನೋ ಇನ್ಡಿಸ್ಕ್ರೈಬಲ್ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನನಗೆ ಒಂಥರ ಸಂತೋಷ ಆಗುತ್ತೆ, ಒಂದು ಆತ್ಮೀಯತೆ ಅನಿಸುತ್ತೆ, ಹಾಗೆ ಒಂದು ಸೆನ್ಸ್ ಆಫ್ ಬಿಲಾಂಗಿಂಗ್ ಅಂತ ಅನಿಸುತ್ತೆ. ಯಾಕಂದ್ರೆ ನನ್ನದು ಅನ್ನೋದು ಅದು ನಮ್ಮದು ಅಂತ ಭಾವನೆ ಬರುತ್ತೆ. ಆ್ಯಕ್ಚುಲಿ ಅಪ್ಪು ರೇಡಿಯೋ ಅನ್ನೋದು ಜಸ್ಟ್ ನನ್ನ ಒಂದು ರೇಡಿಯೋ ಸ್ಟೇಷನ್ ಅಲ್ಲ, ನನಗೆ ಅದು ಒಂದು ನನ್ನ ಜೀವನದ ಒಂದು ಪಯಣ, ಅದು ನನ್ನ ಜೀವನದ ಒಂದು ಭಾಗ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಈ ಒಂದು ಅಪ್ಪು ರೇಡಿಯೋ ಮೂಲಕ ನಾನು ಜನಗಳನ್ನ ಕನೆಕ್ಟ್ ಆಗೋದಕ್ಕೆ, ಹಾಗೆ ನಮ್ಮ ಒಂದು ಕನ್ನಡ ಕಮ್ಯುನಿಟಿನ ನಾನು ಬರೆಯೋದಕ್ಕೆ ನಂಗೆ ಒಂದು ಅವಕಾಶ ಸಿಕ್ಕಿದೆ. ಹಾಗೆ ನಾನು ಎಲ್ಲರೂ ಹೋದಾಗ ಓ ಜ್ಯೋತ್ಸ್ನಾ ಶೆಟ್ಟಿ ಅಪ್ಪು ರೇಡಿಯೋ ನಿಮ್ಮ ಕಾರ್ಯಕ್ರಮನ ನಾ ಕೇಳ್ತಾ ಇರ್ತೀವಿ, ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀರಾ, ನಿಮ್ಮ ಕಮ್ಯುನಿಟಿಗೆ ಬಹಳ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಿದಾಗ ಒಂಥರ ತುಂಬ ಖುಷಿ ಆಗುತ್ತೆ. ಅದನ್ನು ಕೇಳಿದಾಗ ಅವ್ರ ಜೊತೆ ಮಾತಾಡಿದಾಗ ಒಂದು ಆತ್ಮೀಯತೆ ಬೆಳೆಯುತ್ತೆ. ಸೊ ಅದ್ರ ಜೊತೆ ನನಗೆ ನನ್ನದು ಅನ್ನೋಕ್ಕಿಂತ ನಮ್ಮದು ಒಂದು ಸೆನ್ಸ್ ಆಫ್ ಬಿಲಾಂಗಿಂಗ್, ನಮ್ಮ ಕಮ್ಯುನಿಟಿಗೋಸ್ಕರ ನಾವು ಮಾಡ್ತಾ ಇರೋದು ಅನ್ನೋದು ಬರುತ್ತೆ.
0: ವಂಡರ್ಫುಲ್. ಸೊ ಹಾಗೆ ನಿಮಗೆ ರೇಡಿಯೋ ಅಂದರೆ ಏನನ್ಸುತ್ತೆ? ಸೊ ಬಿಯಾಂಡ್ ದ ಮೈಕ್, ಬಿಯಾಂಡ್ ದ ಸ್ಟುಡಿಯೋ, ನಿಮಗೆ ರೇಡಿಯೋ ಅಂದರೆ ಏನು? ಐ ಮೀನ್ ನೀವು ಹೇಳಿದ್ರಿ, ಯಾಕಂದರೆ ಇಟ್ಸ್ ಪಾರ್ಟ್ ಆಫ್ ಯು, ನಿಮ್ಮ ಜೊತೆ ಅಸೋಸಿಯೇಷನ್ ಮತ್ತೆ ನೀವು ಸಮುದಾಯಕ್ಕೆ ಮಾಡ್ತಾ ಇರೋದು ಒಂದು ಸೇವೆ ಥರ ಅಂತ.
1: ಹೌದು, ಆ್ಯಕ್ಚುಲಿ ರೇಡಿಯೋ ಅಂತ ಹೇಳಿದ್ರೆ ನನಗೆ ಮಾಧ್ಯಮಕ್ಕಿಂತ ನನಗೆ ಅದೊಂದು ಪ್ಯಾಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಮೈ ಡ್ರೀಮ್, ಇಟ್ಸ್ ಮೈ ಪ್ಯಾಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೇವಲ ನನ್ನ ಧ್ವನಿಯ ಮೂಲಕ ನಾನು ಜನಗಳನ್ನ ನಾನು ಅವ್ರನ್ನ ನಾನು ಮುಟ್ಬೋದು, ಅವ್ರ ಮನಸ್ಸಿನ ಹತ್ರ ನಾನು ಅವರು ನಾವು ಮುಟ್ಬೋದು. ಹಾಗೆ ನಾನು ಹಾಗೆ ನಾನು ಜನಗಳ ಕತೆಗಳನ್ನೆಲ್ಲ ನಾನು ಕೇಳ್ತೀನಿ. ಅದನ್ನು ಅಟ್ಲೀಸ್ಟ್ ನಾನು ಒಂದು ಪರ್ಸನ್ ಒಂದು ಜನಗಾರು ನಾನು ಅದರಲ್ಲಿಂದ ಒಂದು ಅವ್ರಿಗೊಂದು ಸ್ಫೂರ್ತಿ ಬಂದರೆ ಅಥವಾ ಅದನ್ನು ಕೇಳಿ ಅವ್ರಿಗೊಂದು ಸಂತೋಷ ಆದರೆ ನನಗೆ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಒಂದು ಒಬ್ಬರನ್ನಾರು ನಾನು ಇನ್ಸ್ಪೈರ್ ಮಾಡ್ತಾ ಇದ್ದೀನಿ ಅಂತ. ಸೊ ಇಟ್ಸ್ ಮೋರ್ ದ್ಯಾನ್ ಮೈ ಪ್ರೊಫೆಷನ್, ನನಗೆ ಇದೊಂಥರ ಒಂದು ಪ್ಯಾಷನ್ ಅಂತ ಹೇಳಕ್ಕೆ ಇಷ್ಟ.
2: ಅಪ್ಪು ರೇಡಿಯೋ ಬರಕ್ ಮುಂಚೆ ಇದೇ ತರ ಏನಾದ್ರು ರೇಡಿಯೋ ಮಾಡ್ತಿದ್ರ?
1: ನಾನೇನು ಮಾಡೇ ಇಲ್ಲ. ನನಗೆ ಅಪ್ಪು ರೇಡಿಯೋ ಆಕ್ಚುಲಿ ಇಲ್ಲ ಅಪ್ಪು ರೇಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ರೇಡಿಯೋ ಹಂಬತ್ತನ್ ಅಂತಾನೆ ಫಸ್ಟ್ ಹಿಂದಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು. ಆಕ್ಚುಲಿ ದಟ್ಸ್ ಮೈ ಫಸ್ಟ್ ರೇಡಿಯೋ ಜರ್ನಿ ಆಕ್ಚುಲಿ. ಸೊ ನಾನು ಫಸ್ಟ್ ನಾನು ರೇಡಿಯೋ ಜರ್ನಿ ಸ್ಟಾರ್ಟ್ ಮಾಡಿದಾಗ ಹಿಂದಿಯಲ್ಲಿ ಸ್ಟಾರ್ಟ್ ಮಾಡಿ ಆಮೇಲೆ ನನ್ನ ಎಲ್ಲ ನನ್ನ ಕೆಲಸ ನನ್ನ ಡೆಡಿಕೇಶನ್ ಎಲ್ಲ ನೋಡಿ ನಾನು ಅದೇ ನಾನು ಕನ್ನಡದಲ್ಲಿ ಯಾಕೆ ಮಾಡಬಾರ್ದು, ನಮ್ಮ ಕನ್ನಡದವ್ರಿಗೂ ನಾನು ಮಾಡಬೇಕು ಅನ್ನೋ ಒಂದು ಇದರಿಂದ ನಾನು ಆಮೇಲೆ ಕನ್ನಡದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಒಂದು 6 ಮಂತ್ಸ್ ನಾನು ಹಿಂದಿ ಮಾಡಿ ಆಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಕನ್ನಡ.
0: ನಿಮ್ಮ ರೇಡಿಯೋ ಜರ್ನಿ ಬಗ್ಗೆ ಮಾತಾಡೋಣ, ಬಟ್ ಅದ್ರ ಮುಂಚೆ ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಿ. ನೀವು ಈ ಬೆಂಗಳೂರು ಮತ್ತೆ ಈ ದೇಶಕ್ಕೆ ಬಂದಿದ್ದು ಹೇಗೆ ಅಂತ?
1: ಖಂಡಿತ, ಥ್ಯಾಂಕ್ಸ್ ಫಾರ್ ದಿಸ್ ಕ್ವಶನ್ ಮಹೇಶ್. ಆ್ಯಕ್ಚುಲಿ ನನ್ನ ಹೆಸರು ಜ್ಯೋತ್ಸ್ನಾ ಶೆಟ್ಟಿ ಅಂತ. ನಾನು ಹುಟ್ಟಿದ್ದು ಮೈಸೂರಿನಲ್ಲಿ. ಸೊ ನಾನು ಬ್ಯಾಚುಲರ್ಸ್ ಆಫ್ ಕಂಪ್ಯೂಟರ್ ಸೈನ್ಸಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಾನು ಪದವಿನ ಪಡೆದಿದ್ದೀನಿ. ನಾನು ಹಾಗೆ ಡಿಪ್ಲೊಮೊ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕೂಡ ಮಾಡಿದ್ದೀನಿ. ಸೊ ನನ್ನ ಮದುವೆ ಆದಮೇಲೆ ನಾನು ಆಸ್ಟ್ರೇಲಿಯಾಗೆ ನಾನು ಮೂವ್ ಆಗಿದ್ದು. ಸೊ ಹಾಗೆ ನನಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ, ನನ್ನ ಹಸ್ಬೆಂಡು ಮತ್ತು ಮಕ್ಕಳು. ನಾವಿಲ್ಲ ಆಸ್ಟ್ರೇಲಿಯಾದಲ್ಲೇ ಈಗ ಸೆಟ್ಲ್ ಆಗಿರೋದು ನಾವು. ಅದರ ಅಪಾರ್ಟ್ ಫ್ರಮ್ ದಟ್ ನಾನು ಅದೇ ಈಗ ನಾನು ಪ್ರೊಫೆಷನಲ್ಲಿ ವೃತ್ತಿಯಲ್ಲಿ ನಾನು ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಗಿ ಒಂದು ಗ್ಲೋಬಲ್ ಇನ್ವೆಸ್ಟ್ ಬ್ಯಾಂಕಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದು ನನ್ನ ಫುಲ್ ಟೈಮ್ ಜಾಬು. ಸೊ ಪ್ರವೃತ್ತಿಯಲ್ಲಿ ನಾನು ಅದೇ ಅಪ್ಪು ರೇಡಿಯೋ. ಸೊ ನಾನು ಈ ಒಂದು ಪ್ರೋಗ್ರಾಮ್ದು ನಾನು ಪ್ರೊಡ್ಯೂಸರ್ ಮತ್ತು ಹೋಸ್ಟ್ ಆಗಿ ಕೆಲಸ ಮಾಡ್ತೀನಿ. ಹಾಗೆ ಕೋ ಹೋಸ್ಟ್ ಆಗಿ ರೇಡಿಯೋ ಹಮ್ ಬರ್ತಾನೆ, ಹಿಂದಿ ಉರ್ದು ಪಂಜಾಬಿಯಲ್ಲಿ ಬರುತ್ತೆ. ಸೊ ಅದನ್ನು ಕೂಡ ಕೋ ಹೋಸ್ಟ್ ಮಾಡ್ತೀನಿ. ಸೊ ಅದ್ರ ಜೊತೆ ನನಗೆ ಈ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂದರೆ ತುಂಬ ಪ್ಯಾಷನ್.
0: ಅದ್ರ ಬಗ್ಗೆ ಬರೋಣ, ಯಾಕಂದ್ರೆ ನಿಮ್ಮ ಪರ್ಫಾರ್ಮಿಂಗ್ ಆರ್ಟ್ಸ್ ಮತ್ತೆ ನೀವು ಚೆನ್ನಾಗಿ ಹಾಡು ಹೇಳ್ತೀವಿರ ಅಂತಲೂ ಗೊತ್ತು. ಸೊ ಅದ್ರ ಬಗ್ಗೆ ಬರೋಣ. ಆಮೇಲೆ ಹೇಳಿ, ನಿಮಗೆ ರೇಡಿಯೋಗೆ ಬರೋದಕ್ಕೆ ನಿಮಗೆ ಸ್ಫೂರ್ತಿ ಹೆಂಗೆ? ಹೌ ಡಿಡ್ ದ ಅಪ್ಪು ರೇಡಿಯೋ ಜರ್ನಿ ಸ್ಟಾರ್ಟ್?
1: ಹೇಳ್ತೀನಿ. ಆ್ಯಕ್ಚುಲಿ ಇದೆಲ್ಲ ಕೋವಿಡಿಂದ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ. ಸೊ ಕೋವಿಡ್ ಟೈಮಲ್ಲಿ ನಾನು ಮನೇಲಿದ್ದೆ, ಸುಮ್ಮನೆ ಕೂತ್ಕೊಂಡಿದ್ದೆ ಮನೆಯಿಂದನೇ ವರ್ಕು ಎಲ್ಲ. ಒಂಥರ ನನಗೆ ಅವಾಗ ಒಂಥರ ಮನೇಲೇ ಕೂತಿ ಒಂಥರ ಅನಿಸ್ತಾ ಇತ್ತು, ನಾನೇನು ಮಾಡ್ತಾನೆ ಇಲ್ವಲ್ಲ, ಜಸ್ಟ್ ಮನೆಯಿಂದನೇ ಎಲ್ಲ ಲೈಫ್ ನಡೀತಾ ಇದೆಯಲ್ಲ ಅಂತ. ಸೊ ನನಗೆ ಚಿಕ್ಕರಿಂದನೂ ತುಂಬ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಮುಂಚೆನಿಂದನೂ ಈಗ ಹಾಡು ಆಗಲಿ ಇದು ಒಂದು ಸಂಗೀತ, ನೃತ್ಯ, ಈ ಡ್ರಾಮಾ, ಈ ಫ್ಯಾಷನ್ನು, ಪ್ರತಿಯೊಂದರಲ್ಲೂ ತುಂಬ ಪ್ಯಾಷನ್. ಸ್ಕೂಲಲ್ಲಿ ಏನಿದ್ರು ನಾನು ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸೊ ನಂಗೆ 19 ವರ್ಷಕ್ಕೆ ಮದುವೆ ಆಯಿತು. ಮದುವೆ ಆದಮೇಲೆ ನಾನು ಇಲ್ಲಿ ಬಂದೆ. ಸೊ ನಾನೇನು ಮಾಡ್ತಿರಲ್ಲ, ಮಕ್ಕಳು ಫ್ಯಾಮಿಲಿ ಇದರಲ್ಲೇ ನನ್ನ ಲೈಫ್ ಮುಳುಗೋಗ್ತಿತ್ತು. ನನಗೆ ಯಾವಾಗಲೂ ಈ ಒಂದು ಪ್ಯಾಜೆಂಟ್ ಮೇಲೆ ಸ್ವಲ್ಪ ಪ್ಯಾಷನ್ ಇತ್ತು. ನನ್ನದು ಏನದು ಒಂದ್ಸಲ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ, ಏನದು ಏನಿರುತ್ತೆ ಅದು ನಾನು ಒಂದ್ಸಲ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಸೊ ಪ್ಯಾಜೆಂಟಲ್ಲಿ ಫಸ್ಟ್ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಸೊ ಆವಾಗ ನನಗೆ ಮಿಸಸ್ ಇಂಡಿಯಾ ಆಸ್ಟ್ರೇಲಿಯಾ ಬೆಸ್ಟ್ ಟ್ಯಾಲೆಂಟ್ ನನಗೆ ಆವಾಗ ಒಂದು ಟೈಟಲ್ ಬಂತು. ಅದಾದಮೇಲೆ ನನಗೆ ತುಂಬ ಆಪರ್ಚುನಿಟೀಸ್ ಸಿಕ್ತು. ನಾನು ಎಲ್ಲ ಕಡೆ ಹಾಡು ಹೇಳ್ತಾ ಇದ್ದೆ, ಫ್ಯಾಷನ್ ಶೋ ಕೊರಿಯೋಗ್ರಫಿ ಎಲ್ಲ ಮಾಡ್ತಾ ಇದ್ದೆ. ಇದನ್ನು ಅಬ್ಸರ್ವ್ ಮಾಡಿದವರು ನನ್ನನ್ನು ಯಾರು ಫಾಲೋ ಮಾಡ್ತಾ ಇದ್ರು ಎಲ್ಲ, ಹೀಗೆ ರೇಡಿಯೋದು ಒಬ್ರು ಹೋಸ್ಟ್, ಸೊ 100.9 FM ರೇಡಿಯೋ ಹಂಬತ್ತನ್ ಅಂತ ಅವ್ರು 25 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಅವರು ನನ್ನ ಇದೇ ತರ ಇಂಟರ್ವ್ಯೂಗೆ ಕರೆದ್ರು ಅವ್ರು ಆಕ್ಚುಲಿ. ಸೊ ನಿನ್ನನ್ನು ಇಂಟರ್ವ್ಯೂ ಮಾಡ್ತೀವಿ ಬಾ ಅಂತ. ಸೊ ಹಿಂಗೆ ಇಂಟರ್ವ್ಯೂ ಮಾತಾಡ್ತಾ ಅವ್ರಿಗೆ ತುಂಬ ಇಷ್ಟ ಆಯ್ತು. ಅವ್ರಿಗೆ ಇಂಟರ್ವ್ಯೂ ಆಗಿ ನನಗೆ ಈವ್ನಿಂಗೆ ಕಾಲ್ ಮಾಡಿ, ನೀನು ನನಗೆ ರೇಡಿಯೋ ಜೋಕಿ ಆಗಕ್ಕೆ ನಿನ್ಗೆ ಇಷ್ಟನಾ ಅಂತ ಕೇಳಿದ್ರು. ನನಗೆ ಎಷ್ಟು ಖುಷಿ ಅಂದರೆ ನಂಗೆ ಜನಗಳು ಮಾತಾಡೋದು ಅಂದರೆ ಮುಂಚೆಯಿಂದನೂ ಇಷ್ಟ. ಸೊ ನನಗೆ ತುಂಬ ಖುಷಿ ಆಯಿತು. ನಾನು ಹೇಳಿದೆ ಓಕೆ ಅಂತ ಹೇಳಿದೆ. ಸೊ ನಾನು ಹಂಗೆ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ನಾನು ಕಂಟಿನ್ಯೂ ರೇಡಿಯೋ 9 ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಹಿಂದಿಯಲ್ಲಿ ನಾನು ಇಂಟರ್ವ್ಯೂಸ್ಗಳನ್ನ ಮಾಡ್ತಾ ಇದ್ದೆ. ಸೊ ನನಗೆ ಹೇಗೆ ಎಕ್ವಿಪ್ಮೆಂಟ್ನೆಲ್ಲ ಯೂಸ್ ಮಾಡೋದು, ರೇಡಿಯೋದು ಅದನ್ನೆಲ್ಲ ಹೇಳ್ಕೊಟ್ರು. ಬಟ್ ನಾನು ಹೇಗೆ ಕಮ್ಯುನಿಕೇಟ್ ಮಾಡಬೇಕು, ಹೇಗೆ ನಾನು ಇಂಟರ್ವ್ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ನೋಡಿ ಕಲ್ತ್ಕೊಂಡಿದ್ದು ಆ್ಯಕ್ಚುಲಿ. ತುಂಬ ನೋಡ್ತಾ ಇದ್ದೆ. ಆಮೇಲೆ ಹಳೆ ಇಂಟರ್ವ್ಯೂಸ್ಗಳನ್ನೆಲ್ಲ ನಾನು ಹೋಗಿ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ. ನಾನು ಅದರ ಟಿಪ್ಸ್ಗಳಿದ್ರೆಲ್ಲ ನೋಡ್ತಾ ಇದ್ದೆ. ಸೊ ಅದನ್ನ ನೋಡಿ ನಾನು ಕಲ್ತ್ಕೊಳ್ತಾ ಇದ್ದೆ. ಆಮೇಲೆ ನನ್ಗನ್ಸ್ತು ನಾನು ಏನೇ ಟಿಪ್ಸ್ ತಗೊಂಡ್ರು ನನ್ನ ಒಂದು ನ್ಯಾಚುರಲ್ ಆಗಿ ನಾನು ಮಾಡಬೇಕು, ನನ್ನ ಥರ ನಾನು ಬಿಡ್ಕೊಡ್ಬಾರ್ದು ಅನ್ನೋದೊಂದು ಇತ್ತು. ಸೊ ನಾನು ತುಂಬ ಡೆಡಿಕೇಶನ್ ಆಗಿ ಒಂದು ದಿನಾನು ಬಿಡ್ದಂಗೆ, ಅಂದರೆ ವೀಕ್ಲಿ ಒನ್ಸ್ ಮಾಡ್ತಾ ಇದ್ದೆ. ಅದು ನ್ಯಾಚುರಲ್ ಆಗಿ ನಾನು ಮಾಡಬೇಕು, ನನ್ನ ಥರ ನಾನು ಬಿಡ್ಕೊಡ್ಬಾರ್ದು ಅನ್ನೋದೊಂದು ಇತ್ತು. ಸೊ ನಾನು ತುಂಬ ಡೆಡಿಕೇಶನ್ ಆಗಿ ಒಂದು ದಿನಾನು ಬಿಡ್ದಂಗೆ, ಅಂದರೆ ವೀಕ್ಲಿ ಒನ್ಸ್ ಮಾಡ್ತಾ

0: ಒಂಚೂರು ಹಿಂದಿನೂ ಬರುತ್ತೆ, ಕನ್ನಡ ಅದಕ್ಕೆ ಮ್ಯಾನೇಜ್ ಅನ್ನೋ ತರ ಇರೋರ್ನೆಲ್ಲ ನಾನು ಮಾಡಿದ್ದೆ ಒಂದಿಬ್ರು ಜನನ. ಸೊ ಆವಾಗ ನನ್ನ ಮನ್ಸಲ್ಲಿ ಯಾವಾಗ್ಲೂ ಅನ್ಸಿತ್ತು ನಾನು ನಮ್ಮ ಕನ್ನಡದವ್ರಿಗೆ ಒಂದೇನೋ ಮಾಡ್ಬೇಕು ಅಂತ. ಸೊ ನನ್ನ ಮನ್ಸಲ್ಲಿ ಇರೋದು ಹೇಗೆ ಕೇಳಿಸ್ತೋ ಗೊತ್ತಿಲ್ಲ. ಸೊ ನನ್ನ ಹೋಸ್ಟ್ಗೆನೆ, ನೀನ್ ಯಾಕೆ ನಿಮ್ ಕನ್ನಡದವ್ರಿಗೂ ನೀನ್ ಯಾಕೆ ಮಾಡಬಾರ್ದು, ನೀನ್ ಇಷ್ಟೊಂದು ಡೆಡಿಕೇಶನ್ ಆಗಿ ಮಾಡ್ತೀಯಾ, ನೀನ್ ಕನ್ನಡದವ್ರಿಗೂ ಮಾಡು ಅಂತ ಹೇಳಿದ್ರು. ಸೊ ದಟ್ಸ್ ಹೌ ನಾನು ಕನ್ನಡ ಸ್ಟಾರ್ಟ್ ಮಾಡ್ಬೇಕು ಅಂತ ನಾನು ಅನ್ಕೊಂಡೆ. ಬಟ್ ಏನ್ ಹೆಸರಿಡೋದು ಒಂದು ರೇಡಿಯೋಗೆ ಅಂತ ಬಂದಾಗ, ಯಾಕಂದ್ರೆ ಹೆಸರು ಅನ್ನೋದು ಒಂದು ಮೀನಿಂಗ್ಫುಲ್ ಆಗಿರ್ಬೇಕು, ಜನಗಳಿಗೆ ಒಂದು ಟಚಿಂಗ್ ಆಗಿರ್ಬೇಕು ಒಂದು ಅಂತ ಅನ್ಕೊಂಡು ನಾನು ಫುಲ್ಲು ಏನ್ ಇಡೋದು ಅಂತ. ಆಗ ನಮ್ಮ ತಂದೆ ತಾಯಿ ಎಲ್ಲರ ಜೊತೆನು ನಾನು ಮಾತಾಡ್ತಾ ಇದ್ದೆ. ಆಗ ನಾನು ಹೇಳ್ತಾ ಇದ್ರು ಎಲ್ಲ ನೀನ್ ಮಾಡ್ತಾ ಇರೋದೇ ಒಂದು ಕಮ್ಯುನಿಟಿ ಸೇವೆ. ಸೊ ಆಗ ಅಪ್ಪವ್ರು, ಆಗ ಸ್ವಲ್ಪ ಅಪ್ಪವ್ರು ತೀರೋಗಿದ್ರು. ಸೊ ಎಲ್ಲ ಅವರ ಒಂದು ಹ್ಯುಮ್ಯಾನಿಟೇರಿಯನ್ ವರ್ಕ್ ಎಲ್ಲ ತುಂಬಾ ಆಯ್ತು. ಸೊ ನಾನು ಅನ್ಕೊಂಡೆ ಆಗ ನಮ್ಮ ತಂದೆ ತಾಯಿ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಕೂತು ಮಾತಾಡಿದಾಗ ಯಾಕೆ ಅಪ್ಪು ಅಂತ ಇಡಬಾರ್ದು. ಸೊ ಅದು ತುಂಬಾ ಮೀನಿಂಗ್ಫುಲ್ ಆಗಿರುತ್ತೆ. ಸೊ ಜನಗಳಿಗೂ ಕನ್ನಡದವ್ರಿಗೆ ಒಂದು ಇದಾಗತ್ತೆ ಅಂತ ಹೇಳಿದ್ರು. ಸೊ ಹಾಗೆ ನಾನು ಅಪ್ಪು ರೇಡಿಯೋನ ನಾನು ಸ್ಟಾರ್ಟ್ ಮಾಡಿದ್ದು.
1: ಇದು ಯಾವ ವರ್ಷ?
0: ಸೊ 2023 ಜನವರಿಯಿಂದ ಸ್ಟಾರ್ಟ್ ಮಾಡಿದ್ದು ಆಕ್ಚುಲಿ. ಇದು ಫೋರ್ತ್ ಇಯರ್ ಈಗ ನಡ್ಕೊಂಡು ಬರ್ತಾ ಇದೆ ಆಕ್ಚುಲಿ. ಸೊ 2023 ನಾನು ಸ್ಟಾರ್ಟ್ ಮಾಡ್ದೆ ಜನವರಿಯಿಂದ.
2: ಹಾಗಂದ್ರೆ ನಿಮ್ಗೆ ಹಿಂದಿನಲ್ಲೂ ಪರಿಣಿತಿ ಚೆನ್ನಾಗಿರ್ಬೇಕು ಅನ್ಸುತ್ತೆ, ಫ್ಲೂಯೆಂಟ್ ಆಗಿ ಮಾತಾಡೋ.
0: ಆಕ್ಚುಲಿ ನಾನು ಹಿಂದಿ ನಂದು ಥರ್ಡ್ ಲ್ಯಾಂಗ್ವೇಜ್ ಇತ್ತು ನಾನು ಓದ್ಬೇಕಾದ್ರೆ. ಸೊ ನನ್ಗೆ ತುಂಬಾ ಹಿಂದಿ ಮಾತಾಡ್ತಾ ಇದ್ದೆ ನಾನು, ನಮ್ಮ ಒಂದು ಹಿಂದಿಯ ಭಾಷೆ ಇದ್ದಿದ್ದು, ನನ್ನ ಸ್ಕೂಲಲ್ಲಿ ಥರ್ಡ್ ಲ್ಯಾಂಗ್ವೇಜ್ ತಗೊಂಡಿದ್ದೆ. ಬಟ್ ಇಲ್ಲಿ ಬಂದ್ಮೇಲೆ ನಾನು ಯಾವಾಗ ಈ ಪ್ಯಾಜೆಂಟ್ ಅದು ಇದು ಎಲ್ಲ ಮಾಡಿದಾಗ ತುಂಬಾ ಎಲ್ಲ ನಾರ್ತ್ ಇಂಡಿಯನ್ಸ್ ಎಲ್ಲ ತುಂಬಾ ಬರ್ತಾ ಇದ್ರು ನನ್ಗೆ. ಆಗ ಸ್ವಲ್ಪ ಎಕ್ಸ್ಪೋಜರ್ ಸಿಕ್ತು. ಹಾಗೆ ನಾನು ರೇಡಿಯೋದಲ್ಲಿ ಸ್ಟಾರ್ಟ್ ಮಾಡಿದಾಗ, ಬಿಕಾಸ್ ಯು ಮೀಟಿಂಗ್ ದ ಸೇಮ್ ಕೈಂಡ್ ಆಫ್ ಪೀಪಲ್, ಸೊ ಹಾಗೆ ಒಂದು ಹಿಂದಿನೂ ಕೂಡ ನಾನೆಲ್ಲ ಈಗ ಫ್ಲೂಯೆಂಟ್ ಆಗಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆಕ್ಚುಲಿ.
1: ಯಾಕಂದ್ರೆ ಹಿಂದಿ ಮಾತಾಡೋದು ಅಷ್ಟು ಈಸಿ ಇಲ್ಲ, ಅಟ್ಲೀಸ್ಟ್ ನನಗೆ ಸೇಮ್ ಥಿಂಗ್. ನನಗೂ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ, ಬಟ್ ನನಗೆ ಅರ್ಥ ಆಗುತ್ತೆ. ಬಟ್ ನಾನು ಖಂಡಿತ ಮಾತಾಡ್ತೀನಿ.
0: ಬಟ್ ಯಾವುದೇ ಲ್ಯಾಂಗ್ವೇಜ್ ಆಗಲಿ ಕಮ್ಯುನಿಕೇಟ್ ಮಾಡ್ತಾ ಇರಬೇಕು ಯಾವಾಗಲೂ, ಇಲ್ಲಾಂದ್ರೆ ನಾವು ಮರ್ತು ಬಿಡ್ತೀವಿ. ಸೊ ನಾನು ಇಲ್ಲಿ ಬಂದಾಗ ಮರ್ತು ಬಿಟ್ಟಿದ್ದೆ, ಯಾವಾಗಲೂ ನಾನು ಕನ್ನಡ ಕಮ್ಯುನಿಟಿಲೇ ಜಾಸ್ತಿ ಇದ್ದಿದ್ರಿಂದ. ಆಮೇಲೆ ನಾನು ಈಗ ಇದೆಲ್ಲ ಮಾಡೋದ್ರಿಂದ ತುಂಬ ನೆಟ್ವರ್ಕಿಂಗ್ ಆದಮೇಲೆ ಜನಗಳನ್ನ ಬೆರೆತಾಗ, ನೀವು ಬೇರೆ ಬೇರೆ ಜನಗಳನ್ನೆಲ್ಲ ಮೀಟ್ ಮಾಡಿದಾಗ, ಸೊ ಆವಾಗ ನಿಮಗೆ ಎಕ್ಸ್ಪೋಜರ್ ಜಾಸ್ತಿ ಆಗುತ್ತೆ. ಸೊ ನೀವು ಅವ್ರ ಜೊತೆ ಮಾತಾಡಲೇಬೇಕಾಗುತ್ತೆ. ಸೊ ದಟ್ಸ್ ಹೌ ನನಗೆ ನಾನು ಮರ್ತು ಬಿಟ್ಟಿದ್ದೆ ಅಂದ್ಕೊಂಡೆ ಎಲ್ಲ ವಾಪಸ್ ಯಾಕೆ ಬಂತು.
1: ವಂಡರ್ಫುಲ್ ವಂಡರ್ಫುಲ್. ಸೊ ನೀವು 2023 ಇಲ್ಲ 22 ಅಪ್ಪು ರೇಡಿಯೋ ಜನವರಿ ಶುರು ಮಾಡಿದ್ದೆ.
0: 22 ನಾನು ಮಿಡ್ ಅಲ್ಲಿ ನಾನು ರೇಡಿಯೋ 9 ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಅದು ಎಂಡ್ ಟುವರ್ಡ್ಸ್ ಅಲ್ಲಿ ನಾನು ಕನ್ನಡನ ನಾನು ಸ್ಟಾರ್ಟ್ ಮಾಡ್ಕೊಂಡೆ.
1: 2023 ಜನವರಿಯಲ್ಲಿ ನೀವು ಅಪ್ಪು ರೇಡಿಯೋ ಶುರು ಮಾಡಿದ್ರಿ, ಅಲ್ಲಿಂದ ನಿಮ್ ಜರ್ನಿ ಸ್ಟಾರ್ಟ್ ಆಗತ್ತೆ.
0: ಹೌದು,
1: ಈಗ ಒಂದ್ 3 ಅಂದ್ರೆ ಆಯ್ತಲ್ಲ, ಒಂದು
0: 500 interviews in a day including Kannada, like it's over that actually, so I don't know how many over 500 interviews I have done, nansutte nanu actually count mate madala, I don't know how many over 500 interviews I have done, nansutte nanu actually count madakke nanu hogila actually, namge enandre nav at least
1: 500 ಇಂಟರ್ವ್ಯೂ ಆದ್ಮೇಲೆ ನಾವು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀವಿ.
0: ಇಲ್ಲ ಆ ಥರ ಏನಿಲ್ಲ.
1: ಆಮೇಲೆ ಈಗ ನಿನ್ನೆ ತಾನೇ ನಾವು ಈಗ ಮಾತಾಡ್ತಾ ಇದ್ವಲ್ಲ, ಇಂಡಿಪೆಂಡೆನ್ಸ್ ಡೇ ಆಯ್ತು 80th ಅಂತ. ನಮ್ಮ ಸಿಡ್ನಿಲಿ ಒಂದು ಎಂಬಸಿ ಇದೆ, ಶ್ರೀಮತಿ ಉಷಾ ಶ್ರೀನಿವಾಸ್ ಹಾಗೂ ಡಾಕ್ಟರ್ ಸಿಡ್ನಿ ಶ್ರೀನಿವಾಸ್ ಅವ್ರ ಮನೆಯನ್ನ ನಾವು ಎಂಬಸಿ ಅಂತ ಕರಿತೀವಿ. ಅಲ್ಲಿ ಕೆಲವು ವರ್ಷಗಳಿಂದ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ, ಆಸ್ಟ್ರೇಲಿಯಾ ಡೇ ಎರಡೂ ನಡೆಯುತ್ತೆ. ಬಾವುಟಾನ ಇದು ಯಾವ್ದು ಹಾಯಿಸ್ಟ್ ಮಾಡಿ ಎಲ್ಲ
2: ಧ್ವಜಾರೋಹಣ
1: ಆಯ್ತು ನಿನ್ನೆ.
0: ಸೊ ಅಮೇಸಿಂಗ್ ಆಕ್ಚುಲಿ,
1: ಒಂದು 5 ಜನ ಬಂದಿದ್ರು ನಿನ್ನೆ.
2: ಹೌದು, ಪ್ರತಿ ಸಮಾರಂಭದಲ್ಲೂ ನಾವು ಲಕ್ಕಿ ಅನ್ಬೇಕು
0: ಬರ್ತದೆ,
2: ಎಷ್ಟೋ ಜನ ಕ್ಯಾಲೆಂಡರ್ ನಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ.
1: ಅದೊಂದೇ ಅಲ್ಲ, ಒಳ್ಳೆ ಊಟ ಕೂಡ ಸಿಗತ್ತೆ. ನಿನ್ನೆ ಹಲವರನ್ನ ನಾವು ಇಂಟರ್ವ್ಯೂ ಮಾಡಿದ್ವಿ, ಇವತ್ತು ಮತ್ತೆ ಮುಂದಿನ ಭಾನುವಾರ ಎರಡು ನಾವು ಪ್ಲೇ ಮಾಡ್ತೀವಿ. ಈಗ ಸೀತಾ ಕೇಶವ್ ಅವರು ಏನಂತಾರೆ ಅಂತ ಕೇಳೋಣ.
0: ಖಂಡಿತ,
3: ನಮಸ್ಕಾರ. ಅದೇ ಇವತ್ತು ನಮ್ಮ August 15 ಸ್ವಾತಂತ್ರ್ಯ ದಿನಾಚರಣೆ. ಅಲ್ಲಿ ನಮ್ಮ ಉಷಾ ಶ್ರೀನಿವಾಸ್ ಅವ್ರ ಮನೆಯಲ್ಲಿ ಈಗ ಸುಮಾರು 3 ಕ್ರಮವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೀಗೆ ನಮಗೂ ಒಂದು ಅವಕಾಶ ಸಿಗ್ತಾ ಇದೆ. ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, ನಮ್ಮ ರಾಷ್ಟ್ರಧ್ವಜ ಮೂರು ಬಣ್ಣದ್ದು

0: ಅದಕ್ಕೆ ಗೌರವ ಸಲ್ಲಿಸೋ ಪರವಾಗಿ ಅಂತ ನಾನೊಂದು ಕೊಬ್ಬರಿ ಮಿಠಾಯಿ ಮಾಡ್ಕೊಂಡು ಬಂದು ಇಲ್ಲಿ ಬಂದಿರೋರಿಗೆಲ್ಲರೂ ಕೊಡೋ ಅವಕಾಶವೂ ನಂಗೆ ಸಿಗ್ತಾ ಇದೆ. ಇದೇ ತರಹ ಅವರು ಹೀಗೆ ಮುಂದುವರಿಸ್ತಾ ಇರಲಿ, ನಮ್ಗೆ ಯಾವುದು ಮಿಸ್ ಆಗ್ತಾ ಇಲ್ಲ. ಆಗಸ್ಟ್ 15th ಓ ಅಲ್ಲಿ ನಡೆಸಿದೆ ಇದೆಲ್ಲ ಅಂತ ಅದರ ರಾಷ್ಟ್ರಗೀತೆಗಳನ್ನು ಒಂದಷ್ಟೆಲ್ಲ ಹೇಳಿಕೊಂಡು ಎಲ್ಲ ಚೆನ್ನಾಗಿ ಆಚರಿಸ್ತಾ ಇದ್ದೀವಿ. ಇದೊಂದು ನನಗೊಂದು ಸಿಡ್ನಿ ಕನ್ನಡ ವಾಣಿಯಲ್ಲೂ ಹಂಚ್ಕೊಳ್ಳೋ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ.
1: ಧನ್ಯವಾದಗಳು ಶ್ರೀಮತಿ ಸೀತಾಕೇಶವ್ ಅವರಿಗೆ. ಈಗ ಬೆಂಗಳೂರಿಂದ ಪುಷ್ಪಾ ದೀಕ್ಷಿತ್ ಅವರು ಒಂದು ಅಂಕಣ ಕಳಿಸಿದ್ದಾರೆ, ಅದನ್ನು ಈಗ ಕೇಳೋಣ.
2: ಸಿಡ್ನಿ ಶ್ರೋತೃ ಬಾಂಧವರಿಗೆಲ್ಲ ಬೆಂಗಳೂರಿನಿಂದ ಪುಷ್ಪ ಗುರು ದೀಕ್ಷಿತ್ ಮಾಡುವ ನಮಸ್ಕಾರಗಳು. 80th ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಆಚರಿಸಿದ್ದೀವಿ. ಈ ಸಂದರ್ಭದಲ್ಲಿ ನನ್ನ ಶಾಲೆಯ 9th ತರಗತಿಯ ಮಕ್ಕಳು ಕನ್ನಡ ವಿಭಾಗದ ಶಿಕ್ಷಕಿಯರಾದ ಶ್ರೀಮತಿ ಸುನೀತಾ, ಶ್ರೀಮತಿ ಪೂರ್ಣಿಮಾ ಹೆಗಡೆ ಹಾಗೂ ಶ್ರೀಮತಿ ಶ್ರೀದೇವಿಯವರ ನಿರ್ದೇಶನದಲ್ಲಿ ಒಂದು ನೃತ್ಯ ರೂಪಕವನ್ನು ಮನ ಮುಟ್ಟುವಂತೆ ಪ್ರದರ್ಶನ ಮಾಡಿದರು. ಆ ಹೃದಯಸ್ಪರ್ಶಿ ಸತ್ಯಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಬಯಸ್ತೀನಿ. ಸ್ವಾತಂತ್ರ್ಯ ಈ ಒಂದು ಪದವನ್ನು ಕೇಳಿದಾಗ ನಮ್ಮ ಮನಸ್ಸಲ್ಲಿ ಮೂಡೋದು ತ್ರಿವರ್ಣ ಧ್ವಜ, ಗಾಂಧೀಜಿಯವರ ಅಹಿಂಸೆ, ಭಗತ್ ಸಿಂಗ್ ಅವರ ತ್ಯಾಗ ಮತ್ತು ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನ. ಆದರೆ ಕರ್ನಾಟಕದ ನೆಲವು ಸ್ವಾತಂತ್ರ್ಯಕ್ಕಾಗಿ ರಕ್ತಸಿಕ್ತವಾಗಿತ್ತು ಅನ್ನೋದು ನಿಮಗೆ ಗೊತ್ತೇ? ಆ ಕಥೆಯ ಹೆಸರು ವಿದುರಾಶ್ವತ್ಥ, ಕರ್ನಾಟಕದ ಜಲಿಯನ್ ವಾಲಾಬಾಗ್. 1938 ಏಪ್ರಿಲ್ 25 ಅಂದಿನ ಮೈಸೂರು ಸಂಸ್ಥಾನದ ಚಿಕ್ಕಬಳ್ಳಾಪುರದ ಸಮೀಪದ ವಿದುರಾಶ್ವತ್ಥದಲ್ಲಿ ಸ್ವಾತಂತ್ರ್ಯ ಹೋರಾಟದ ಅಂಗವಾಗಿ ಧ್ವಜ ಸತ್ಯಾಗ್ರಹ ನಡೀತಿತ್ತು. ದೇಶದ ಧ್ವಜವನ್ನು ಹಾರಿಸೋದು ಅಪರಾಧವೇ? ಸ್ವಾತಂತ್ರ್ಯವನ್ನು ಬಯಸೋದು ಅಪರಾಧವೇ? ಆದರೆ ಅಂದಿನ ಆಡಳಿತಕ್ಕೆ ಅದು ಸವಾಲಾಗಿತ್ತು. ನೂರಾರು ಸಾವಿರಾರು ಜನರು ಅಲ್ಲಿ ಸೇರಿದ್ರು. ಅವರ ಕೈಯಲ್ಲಿ ಶಸ್ತ್ರಗಳಿರಲಿಲ್ಲ, ಅವರ ಹೃದಯದಲ್ಲಿ ದ್ವೇಷವಿರಲಿಲ್ಲ. ಇದ್ದದ್ದು ಒಂದೇ ಒಂದು ಸಂಕಲ್ಪ, ನಮಗೆ ಸ್ವಾತಂತ್ರ್ಯ ಬೇಕು. ಪೊಲೀಸರು ಜನರನ್ನ ಚದುರಿಸಕ್ಕೆ ಪ್ರಯತ್ನ ಮಾಡಿದ್ರು, ಲಾಠಿ ಪ್ರಹಾರ ನಡೀತು. ಆದರೆ ಸತ್ಯಾಗ್ರಹಿಗಳು ಹಿಂದೆ ಸರಿಲಿಲ್ಲ. ಮತ್ತೆ ಒಂದು ಕ್ಷಣ ಗುಂಡಿನ ಮಳೆಯ ಸದ್ದು. ನಿಶ್ಶಬ್ದವಾಗಿದ್ದ ವಿದುರಾಶ್ವತ್ಥದ ವಾತಾವರಣ ಗುಂಡಿನ ಸದ್ದಿನಿಂದ ನಡುಗಿತು. ನಿರಾಯುಧ ಜನರ ಮೇಲೆ ಗುಂಡು ಹಾರಿಸಲಾಗಿತ್ತು. 32 ಮಂದಿ ಪ್ರಾಣ ಕಳ್ಕೊಂಡ್ರು, 100 ಹೆಚ್ಚು ಜನರು ಗಾಯಗೊಂಡ್ರು ಅಂತ ದಾಖಲೆಗಳು ಹೇಳುತ್ತವೆ. ಅದು ಕೇವಲ ಒಂದು ಗುಂಡಿನ ದಾಳಿ ಆಗಿರಲಿಲ್ಲ, ಅದು ಸ್ವಾತಂತ್ರ್ಯದ ಕನಸನ್ನು ಹತ್ತಿಕ್ಕುವ ಪ್ರಯತ್ನವಾಗಿತ್ತು. ಆದರೆ ಗುಂಡುಗಳು ದೇಹಗಳನ್ನ ಬೀಳಿಸಬಹುದು, ಆದರೆ ಸ್ವಾತಂತ್ರ್ಯದ ಸಂಕಲ್ಪವನ್ನು ಬೀಳಿಸಕ್ಕೆ ಸಾಧ್ಯವಾಗಿರಲಿಲ್ಲ. ವಿದುರಾಶ್ವತ್ಥದ ಘಟನೆ ದೇಶದಾದ್ಯಂತ ಆಕ್ರೋಶವನ್ನು ಉಂಟುಮಾಡಿತ್ತು. ಮಹಾತ್ಮ ಗಾಂಧೀಜಿಯವರು ಕೂಡ ಈ ಗುಂಡಿನ ದಾಳಿಯನ್ನು ಖಂಡಿಸಿದರು. ಅಂದಿನಿಂದ ವಿದುರಾಶ್ವತ್ಥದ ಹೆಸರು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅಚ್ಚಳಿಯದೇ ಉಳಿತು. ಅದಕ್ಕಾಗಿಯೇ ಅದನ್ನು ಪ್ರೀತಿಯಿಂದಲೂ ನೋವಿನಿಂದಲೂ ಕರೆಯಲಾಗುತ್ತೆ, ಕರ್ನಾಟಕದ ಜಲಿಯನ್ವಾಲಾಬಾಗ್. ಇಂದು ನಾವು ಸ್ವತಂತ್ರ ಭಾರತದ 80th ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದ್ದೀವಿ. ನಾವು ಸ್ವತಂತ್ರವಾಗಿ ಮಾತನಾಡ್ತೇವೆ, ನಮಗಿಷ್ಟವಾದ ವಿದ್ಯೆಯನ್ನು ಕಲಿತೇವೆ, ನಮ್ಮ ಧ್ವಜವನ್ನು ಹೆಮ್ಮೆಯಿಂದ ಹಾರಿಸ್ತೇವೆ. ಆದರೆ ಈ ಸ್ವಾತಂತ್ರ್ಯ ನಮಗೆ ಉಚಿತವಾಗಿ ಸಿಕ್ಕಿಲ್ಲ. ಅದರ ಹಿಂದೆ ಸಾವಿರಾರು ಪರಿಚಿತ ಅಪರಿಚಿತ ವೀರರ ತ್ಯಾಗ, ನೋವು ಮತ್ತು ಬಲಿದಾನವಿದೆ. ಆದ್ದರಿಂದ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ವಿದುರಾಶ್ವತ್ಥದ ಮಣ್ಣಿನಲ್ಲಿ ಪ್ರಾಣ ತ್ಯಾಗ ಮಾಡಿದ ಆ ವೀರರನ್ನು ನೆನಪಿಸ್ಕೋಬೇಕು. ಅವರ ತ್ಯಾಗಕ್ಕೆ ನಮ್ಮ ನಿಜವಾದ ಯಾವ ಗೌರವ ಕೊಡಕ್ಕೆ ಸಾಧ್ಯ? ದೇಶವನ್ನು ಪ್ರೀತಿಸೋದು, ದೇಶದ ಏಕತೆಯನ್ನು ಕಾಪಾಡೋದು, ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸೋದು. ಸ್ವಾತಂತ್ರ್ಯ ಅಂದರೆ ಕೇವಲ ಹಕ್ಕಲ್ಲ, ಅದು ಒಂದು ಜವಾಬ್ದಾರಿ ಕೂಡ. ವಿದುರಾಶ್ವತ್ಥ ನಮಗೆ ಹೇಳುವ ಸಂದೇಶ ಒಂದೇ, ಬಲಿದಾನವನ್ನು ಮರಿಬೇಡಿ, ಸ್ವಾತಂತ್ರ್ಯದ ಮೌಲ್ಯವನ್ನು ತಿಳಿಯಿರಿ, ಭಾರತವನ್ನು ಇನ್ನಷ್ಟು ಬಲಿಷ್ಠಗೊಳಿಸಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.
1: ಧನ್ಯವಾದಗಳು ಶ್ರೀಮತಿ ಪುಷ್ಪಾ ದೀಕ್ಷಿತ್ ಅವರಿಗೆ. ಅವರು ಶಾಲೆಯಲ್ಲಾಗಿದ್ದನ್ನು ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ, ಬಹಳನೇ ಚೆನ್ನಾಗಿ ಮಾತಾಡ್ತಾರೆ.
3: ಅವ್ರಿಗೆ ಹೇಳಕ್ಕೆ ಹೇಳಲೇಬೇಕಾಗಿ ಹೇಳಿದ್ನಲ್ಲ, ನಮ್ಮ ನಿಲಯಕ್ಕೆ ಒಂದು ವರ ತರ ಅವರು ಏನೇ ವಿಚಾರ ಮಾತಾಡಿದ್ರು ತುಂಬ ಅಚ್ಚುಕಟ್ಟಾಗಿ ಮಾತಾಡ್ತಾರೆ.
1: ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರಿಸೋಣ.
4: Hello, I'm Karen Lang, Director of Lady Anne Funerals. We are a family-owned and operated business in Sydney, and we have proudly served our local community for over 18 years.
5: Lady Anne Funerals aims to exceed expectations by fulfilling client requests to remember and honour their recently passed loved ones. Throughout the process, clients are supported by the same funeral arranger from the small team of ladies in the office at Gladesworth. If you need any guidance or have questions, please call Lady Anne Funerals on 1300 740074. That's 1300 740074.
4: Lady Anne Funerals, where every family is special.
6: 101 Music, an Australian production music catalogue of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR.
7: Hey there, are you aged between 10 and 14? Can you swim 50 metres of freestyle and breaststroke confidently? Well, if the answer is yes, then why not give water polo a try with the Ride Water Polo Club? You'll just need to pay the entry fee to Ride Aquatic Leisure Centre at 504 Victoria Road Ride. For more information, telephone Amy Jones on 0402 040 390.
8: Part of Bendigo Bank, Community Bank Homebush and North Ryde invest in community outcomes. Radio 2RRR is dedicated to working with local youth through the broadcasting medium, as well as to assist adults who are on their rehabilitation journey. Without the significant support from the Community Bank Homebush and North Ryde, this initiative simply would not be possible.
9: Support the bank that supports your community. Call, email or visit station sponsor Community Bank Homebush and North Ryde, part of Bendigo Bank, the better big bank.
1: ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆ ಕನೆಕ್ಟ್ FM 100.9 ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೂ ನಮ್ಮ ಅಪ್ಪು ರೇಡಿಯೋ ಅವರ ಜ್ಯೋತ್ನಾ ಶೆಟ್ಟಿ ಇದ್ದಾರೆ. ವಾಪಸ್ ಇದು ವೆಲ್ಕಮ್ ಬ್ಯಾಕ್ ಟು ಯು.
10: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಆಮೇಲೆ ಹೇಳಿ, ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳ್ತಾ ಇದ್ರೆ 2023 ನೀವು ಅಪ್ಪು ರೇಡಿಯೋ ಶುರು ಮಾಡ್ತೀರಾ, ಅಲ್ಲಿಂದ ಈಗ ಇವಾಗ ಒಂದು 4 ವರ್ಷದಲ್ಲಿ ನಿಮಗೆ ಮೋಸ್ಟ್ ಇಂಟ್ರೆಸ್ಟಿಂಗ್, ನೀವು ಹೇಳಿದ್ರೆ ಹಿಂದಿ ರೇಡಿಯೋ ಮತ್ತು ಕನ್ನಡ ರೇಡಿಯೋ ಎರಡರಲ್ಲೂ ದೇರ್ ಆರ್ ಇನ್ಸ್ಟೆನ್ಸಸ್ 5 ಇಂಟರ್ವ್ಯೂಗಳಾಗುತ್ತೆ ಅಂದ್ಬಿಟ್ಟು.
10: ಹೌದು.
1: ಸೊ ಒಂದು 500 ಇಂಟರ್ವ್ಯೂ ಆಗಿದೆ ಇದುವರೆಗೂ. ಸೊ ನಿಮಗೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಏನನ್ಸುತ್ತೆ, ಯಾವ ಇಂಟರ್ವ್ಯೂ ಅವರ ಯಾವ ಗೆಸ್ಟು ಅವ್ರ ಮೋಸ್ಟ್ ಚಾಲೆಂಜಿಂಗ್ ನಿಮ್ಮ ಜರ್ನಿ ಬಗ್ಗೆ ಹೇಳಿ.
10: ವೆರಿ ಗುಡ್ ಕ್ವಶನ್ ಮಹೇಶ್ ಅವರೇ. ಆ್ಯಕ್ಚುಲಿ ಸೊ ನಾನು ಹೇಳ್ದಂಗೆ ನಾನು ಕೌಂಟೇ ಮಾಡಿಲ್ಲ ಎಷ್ಟು ಇಂಟರ್ವ್ಯೂ ಮಾಡ್ತೀನಿ ಅಂತ ಆ್ಯಕ್ಚುಲಿ, ಬಟ್ ನಾನು ಫೇಸ್ಬುಕ್ ಪೇಜ್ ಹೋದರೆ ಗೊತ್ತಾಗುತ್ತೆ. ನಾನು ಪ್ರತಿಯೊಂದು ಇಂಟರ್ವ್ಯೂ ಪ್ರತಿಯೊಂದೂ ಒಂದು ಮೆಮೊರಿ ಥರ ಯಾವಾಗಲೂ ನಾನು ಹಾಕ್ತಾ ಇರ್ತೀನಿ ಆ್ಯಕ್ಚುಲಿ. ಸೊ ನನಗೆ ಆ್ಯಕ್ಚುಲಿ ನನ್ನ ಫಸ್ಟ್, ನಾನು ಕನ್ನಡದಲ್ಲಿ ಹೇಳಬೇಕು ಅಂದರೆ ನನ್ನ ಅಪ್ಪು ರೇಡಿಯೋದಲ್ಲಿ ನನ್ನ ಮೊದಲನೇ ಇಂಟರ್ವ್ಯೂನ ನಾನು ಮರೆಯೋಕ್ಕಾಗಲ್ಲ. ಯಾಕಂದರೆ ನನ್ನ ಅಪ್ಪು ರೇಡಿಯೋ ನಾನು ಸ್ಟಾರ್ಟ್ ಮಾಡಿದಾಗ ನಾನು ಯಾರನ್ನ ಕರಿಬೇಕು ನಾನು ಇಂಟರ್ವ್ಯೂಗೆ ಅಂತ ನಾನು ಫಸ್ಟ್ ಅಂದ್ಕೊಂಡಾಗ, ನಮ್ಮ ಕನ್ನಡಕ್ಕೋಸ್ಕರ ಯಾರು ಅವರು ಒಂದು ಸೇವೆಯನ್ನು ಮಾಡಿದ್ದಾರೆ, ಒಂದು ಮೀನಿಂಗ್ಫುಲ್ ಆಗಿರೋ ಯಾರನ್ನ ಕರಿಬೇಕು ಅಂದ್ಕೊಂಡಾಗ ನಂಗೆ ಫಸ್ಟ್ ಹೊಳೆದಿದ್ದೆ ನಾರಾಯಣ್ ಮತ್ತು ರಾಜಿ ನಾರಾಯಣ್ ಅವರು. ಸೊ ಅವರು ನನ್ನ ಮಕ್ಕಳಿಗೆ ಕನ್ನಡ ಕ್ಲಾಸಸ್ನ, ನನ್ನ ಮಕ್ಕಳು ಸ್ಕೂಲ್ಗೆ ಅಲ್ಲಿಗೆ ಹೋಗ್ತಾ ಇದ್ದಿದ್ದು. ಸೊ ಮೊದಲನೇದಾಗಿ ನಾನು ಅವ್ರನ್ನೇ ಕರೆದಿ ನಾನು ನನ್ನ ಅಪ್ಪು ರೇಡಿಯೋದಲ್ಲಿ ನಮ್ಮ ಫಸ್ಟ್ ಇಂಟರ್ವ್ಯೂ ಮಾಡಿದ್ದು. ಸೊ ಇಟ್ಸ್ ಮೈ ಫಸ್ಟ್ ಇಂಟರ್ವ್ಯೂ ದಟ್ ಐ ನೆವರ್ ಫರ್ಗೆಟ್ ಆ್ಯಕ್ಚುಲಿ. ಸೊ ದಟ್ಸ್ ಎ ವೆರಿ ಬ್ಯೂಟಿಫುಲ್ ಮೆಮೊರಿ ನನಗೆ. ಅವರು ಬಂದು ನನಗೆ ಅವರೆಲ್ಲ ಒಂದು ಆಶೀರ್ವಾದ ಮಾಡಿದ್ದು. ಸೊ ಅಲ್ಲಿಂದ ಈಗ 3 ವರ್ಷ ಕಂಪ್ಲೀಟ್ ಆಗಿದ್ದು, 4th ಇಯರ್ ನಡ್ಕೊಂಡು ಬರ್ತಾ ಇದೆ. ಸೊ ನಾನು ಬಹಳಷ್ಟು ನಮಗೆ ಎಸ್ಪೆಷಲಿ ನಾನು ಯಾವಾಗಲೂ ನಾನು ಇಂಟರ್ವ್ಯೂಲಿ ಲೋಕಲ್ ಟ್ಯಾಲೆಂಟ್ಸ್ಗಳಿಗೆ ತುಂಬ ಅವಕಾಶ ಕೊಡಬೇಕು ಅನ್ನೋದು ನನಗೆ ಯಾವಾಗಲೂ ಆಸೆ. ನಾನು ಹೇಳ್ದಂಗೆ ನಾನು ಹಿಂದೀಲಿ ಸ್ಟಾರ್ಟ್ ಮಾಡಿದಾಗ ಹಿಂದೀಲಿ ಬಹಳಷ್ಟು ಜನ ಇವೆಂಟ್ಸ್ ಪ್ರಮೋಷನ್ಗೆ ಬರ್ತಾ ಇದ್ರು. ಬಹಳಷ್ಟು ಜನ ನಮ್ಮ ಒಂದು ಹಿಂದಿಲಿ ಅವರೆಲ್ಲ ತುಂಬಾ ಸಾಧನೆ ಮಾಡಿದ್ರು ಆ ಫೀಲ್ಡ್ ಅಲ್ಲಿ. ನಾನು ಅನ್ಕೊಳ್ತಾ ಇದ್ದೆ ನಮ್ಮ ಕನ್ನಡದವ್ರು ಎಷ್ಟೊಂದು ಜನ ಇದಾರಲ್ಲಪ್ಪ ನಾನು ಯಾಕೆ ಮಾಡ್ತಲ್ಲ ಅಂತ. ಸೊ ನಾನು ಅವ್ರನ್ನ ಕರೆದಾಗ ನನಗೇನೆ ಗೊತ್ತಿಲ್ಲ ಎಷ್ಟು ಜನ ಕನ್ನಡದವ್ರು ಇದಾರೆ ಅಂದ್ರೆ ಏನಪ್ಪ ಸಮುದ್ರದ ಆಳದಲ್ಲಿ ನನ್ನ ಮುತ್ತುಗಳು ತೆಗೆದಂಗೆ ಇದಾರಲ್ಲಪ್ಪ ಬರ್ತಾನೆ ಇದಾರೆ ಒಂಥರ ತುಂಬಾ ಖುಷಿ ಆಗುತ್ತೆ. ನಮ್ಮ ಒಂದು ಕನ್ನಡದವ್ರು ಎಲ್ಲ ಫೀಲ್ಡ್ ಅಲ್ಲೂ ಇದಾರೆ. ನೀವು ಯಾವ ಒಂದು ಪ್ರೊಫೆಷನ್ ಯು ಜಸ್ಟ್ ನೇಮ್ ಇಟ್ ಆಕ್ಚುಲಿ. ಸೊ ಅನ್ಫಾರ್ಚುನೇಟ್ಲಿ ಐ ಕಾಂಟ್ ಟೆಲ್ ಎವ್ರಿ ಒನ್ಸ್ ನೇಮ್ ಹಿಯರ್, ಬಟ್ ನಾನು ಪ್ರತಿಯೊಬ್ಬ ವ್ಯಕ್ತಿಯೇ ನಾನು ಇಂಟರ್ವ್ಯೂ ಮಾಡಿರೋದು ಎಲ್ಲರೂ ಅವರ ಒಂದು ಪ್ರೊಫೆಷನ್ ಅಲ್ಲಿ ಅವರು ಸಾಧನೆ ಮಾಡಿದವರೇ. ಸೊ ಒಂದು ಆರ್ಟಿಸ್ಟೇ ಇರ್ಬೋದು, ಪ್ರೊಫೆಷನಲ್ ಡಾಕ್ಟರ್ಸ್, ಇಂಜಿನಿಯರ್ಸ್, ರಿಯಲ್ ಎಸ್ಟೇಟ್, ಸೊ ಪೀಪಲ್ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್. ಸೊ ನಾನು ಪ್ರತಿಯೊಬ್ಬರಿಂದನೂ ಒಂದೊಂದು ಕಲ್ತ್ಕೊಂಡಿದ್ದೀನಿ. ಸೊ ನನಗೆ ಯಾವುದು ಮರೆಯೋಕ್ಕೆ ಆಗೋದಿಲ್ಲ. ಸೊ ದಟ್ಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಈವನ್ ಹಿಂದಿಲೂ ಆಗಲಿ ತುಂಬ ಜನ ಇವೆಂಟ್ಸ್ಗಳಲ್ಲಿ ತುಂಬ ಎಲ್ಲ ಮಾಡ್ತಾರೆ, ಅವ್ರಗಳನ್ನೆಲ್ಲ ನಾನು ಇಂಟರ್ವ್ಯೂ ಮಾಡಿದ್ದೀನಿ. ಸೊ
1: ನಾರಾಯಣ್ ಅವರು ಈಗ ಒಂದು 25 ವರ್ಷದಿಂದ ಮಾಡ್ತಾ
10: ಇದ್ದಾರೆ, ಓವರ್ 25 ಇಯರ್ಸ್ ಇಂದ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರೂ
1: ಅವ್ರದ್ದು ಅಷ್ಟೇ, ಏನ್ ಡೆಡಿಕೇಶನ್
10: ಎವ್ರಿ ಸಾಟರ್ಡೇ ಅವರಂತೂ ಪಾಪ 3:00 ತಗೊಳ್ತಾರೆ, ಈಗ ತೂಂಗಬಿಲ್ಲು ಕೂಡ ಮಾಡ್ತಾರೆ. ಸೊ ಇಟ್ ರಿಕ್ವೈರ್ಡ್ ಲಾಟ್ ಆಫ್ ಡೆಡಿಕೇಶನ್ ಆಕ್ಚುಲಿ. ಸೊ ಯಾವುದೇ ಒಂದು ಈಗ ನಾನು ಅಪ್ಪು ರೇಡಿಯೋ ತಗೊಂಡಾಗ್ಲೂ ಈಗ ನೀವೇ ತಗೊಳ್ಳಿ ನಾವೇ ತಗೊಳ್ಳಿ, ಇಟ್ಸ್ ಎ ಬಿಗ್ ಕಮಿಟ್ಮೆಂಟ್ ಆಫ್ ಯುವರ್ ಲೈಫ್ ದಟ್ ಯು ಗಿವಿಂಗ್ ಅವೇ 1 hour ಆಫ್ ಯುವರ್ ಲೈಫ್. ಇಟ್ಸ್ ನಾಟ್ ಓನ್ಲಿ ಜಸ್ಟ್ 1 year, ಎಷ್ಟು ಪ್ರಿಪರೇಷನ್ ಎಲ್ಲ ಇರುತ್ತೆ. ಸೊ
1: ಅದು ಪ್ರಿಪರೇಷನ್ ಬಗ್ಗೆ ನನಗೆ ಇನ್ನೊಂದು ಕ್ವಶನ್ ಇದೆ, ಅದ್ರ ಅದಕ್ಕೆ ಬರೋಣ. ಬಟ್ ನಮಗೆ ಗೊತ್ತು ನೀವು ಏನೋ ಹಲವಾರು ಹ್ಯಾಟ್ಗಳನ್ನ ಹಾಕ್ತೀರಾ ಅಂತ. ಒಂದು ಹ್ಯಾಟ್ ಬಂದು ಇವರ ಸಿಂಗರ್ ಆಸ್ ವೆಲ್. ಸೊ ಒಂದು ಎರಡು ಲೈನ್ ಏನಾರು ಹಾಡ್ಬೋದಾ?
10: ಶ್ಯೂರ್ ಹಾಡ್ತೀನಿ. ತುಂಬಾ ದಿನ ಆಯ್ತು ಹಾಡು, ಸ್ವಲ್ಪ ನಾನು ಇದೆಲ್ಲ ಸ್ಟಾರ್ಟ್ ಮಾಡಿದ್ರಿಂದ ಸ್ವಲ್ಪ ಹಾಡು ಹೇಳೋದ್ನ ನಿಲ್ಸ್ಬಿಟ್ಟಿದ್ದೀನಿ. ನಾನು ಕ್ಯಾರಿಯೋಕಿ ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ತಿದ್ದೆ, ಮೂರ್ತಿಯವ್ರದ್ದು ಬಿಡ್ದಂಗೆ ಫಸ್ಟ್ ಈಗ ಕೇಳ್ತಾ ಇರ್ತಾರೆ ಯಾಕೆ ಬರ್ತಾನೆ ಇಲ್ಲ ಅಂತ. ಸೊ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಸೊ ಏನಾರ ತಪ್ಪಿದ್ರೆ ಕ್ಷಮಿಸ್ಬಿಡಿ. ಒಂದ್ ಫ್ಯೂ ಲೈನ್ಸ್
1: ಹಾಡ್ತೀನಿ.
10: ಇದು ನನ್ನ ತುಂಬ ಫೇವ್ರೇಟ್ ಸಾಂಗ್, ಯಾವಾಗ್ಲೂ ನಾನು ಹಮ್ಮಿಂಗ್ ಮಾಡ್ತಿರ್ತೇನೆ. ಸೊ ನನ್ಗೆ ಯಾವಾಗ್ಲೂ ಹಾಡು ಹೇಳು ಅಂದ್ರೆ ಫಸ್ಟ್ ಇದೇ ಬರುತ್ತೆ ಅದು ಕನ್ನಡದಲ್ಲಿ. ಯಾಕೆ ಇದು ಅಮೃತ ವರ್ಷಿಣಿ ಇದು. ಸೊ ತುಂತುರು ಅಲ್ಲಿ ನೀರ ಹಾಡು.

0: ಧನ್ಯವಾದಗಳು.
1: ರೇಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ಹಾಡೋದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ.
0: ಬಹಳನೇ ಚೆನ್ನಾಗಿ ಹಾಡ್ತೀರಾ. ಇದು ಪ್ರಾಬಬ್ಲಿ ಇಂಪ್ರಾಂಪ್ಟು ಕ್ವೆಶನ್, ನಮಗೆ ಗೊತ್ತು ನಿಮ್ಮ ಫಾಲೋವರ್ಸ್ ಕೇಳ್ತಿರ್ತಾರೆ, ಮೋರ್ ಇಂಪಾರ್ಟೆಂಟ್ಲಿ ನಿಮ್ಮ ಬಿಗ್ಗೆಸ್ಟ್ ಫ್ಯಾನ್ಗಳು ಕೇಳ್ತಿರ್ತಾರೆ, ಅಂದರೆ ನಿಮ್ಮ ಅಪ್ಪ ಅಮ್ಮ ಬೆಂಗಳೂರಲ್ಲಿ ಮೈಸೂರಲ್ಲಿ, ಅವ್ರಿಗೇನಾದ್ರು ಮೆಸೇಜ್ ಕಳಿಸೋದಿದೆಯಾ ಕೇಳ್ತಿರ್ತಾರೆ ಅಂದ್ಕೊಂಡಿರ್ತೀನಿ, ಇಲ್ಲಾಂದರೆ ಫಾರ್ವರ್ಡ್ ಮಾಡೋಣ ಅವ್ರಿಗೆ ಲಿಂಕ್ನ.
1: ಬಿಗ್ಗೆಸ್ಟ್ ಮೆಸೇಜ್ ಅಂತ ಹೇಳಿದ್ರೆ ಲೈಕ್ ಸೊ ನನ್ನ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಯಾರು ಕೇಳ್ತಾ ಇದ್ದಾರೆ ಇವತ್ತು, ತುಂಬ ಥ್ಯಾಂಕ್ಸ್, ನೀವು ನಿಮ್ಮ ಒಂದು ಟೈಮ್ನ ತೊಗೊಂಡು ಈ ಒಂದು ನನ್ನ ಸಂದರ್ಶನವನ್ನು ಕೇಳ್ತಾ ಇದ್ದೀರಾ. ಸೊ ಅವ್ರಿಗೆ ಯಾವಾಗಲೂ ನಾನು ಏನು ಮಾಡ್ತಾ ಇದ್ದೀನಿ, ಎಸ್ಪೆಷಲಿ ನಮ್ಮ ಪೇರೆಂಟ್ಸ್ ಅಂತೂ ನನಗೆ ಮೈ ಕ್ರಿಟಿಕ್ಸ್ ಅಂತಲೇ ಹೇಳ್ಬೋದು, ಏನೋ ತಪ್ಪು ಮಾಡಿದ್ರೆ ಏನೋ ನನಗೆ ಕರೆಕ್ಟ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ರೇಡಿಯೋ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ, ನಾನು ತುಂಬ ಬರೀ ಇಂಗ್ಲೀಷಲ್ಲಿ ಎಲ್ಲ ಮಾತಾಡ್ಬಿಟ್ಟು ನನ್ನ ಕನ್ನಡನ ಎಲ್ಲ ಏನು ಹೇಳ್ತಾರಪ್ಪ ಅಂತ ನನಗೆಲ್ಲ ಅನ್ಸ್ಬಿಟ್ಟಿತ್ತು, ನಾನು ಎಲ್ಲಿ ತಪ್ಪು ಮಾಡಿಬಿಡ್ತೀನೋ ಅಂತೆಲ್ಲ. ಸೊ ದೇ ಆಲ್ವೇಸ್ ಸಪೋರ್ಟೆಡ್ ಮೀ, ಸೊ ಐ ಥಿಂಕ್ ದೇ ಆಲ್ ಮೈ ಬ್ಯಾಕ್ ಬೋನ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್, ಆ್ಯಂಡ್ ನೀವು ಈ ಥರ ನನ್ನ ನೀವು ನನ್ನ ಕೇಳ್ತಾ ಇರೋದು, ನೀವು ಈ ಥರ ಒಂದು ಸಪೋರ್ಟ್ ಮಾಡೋದ್ರಿಂದನೇ ಸೊ ನಾನು ಇಷ್ಟೊಂದು ಅಚೀವ್ ಮಾಡೋದು, ನಾನು ಇಲ್ಲಿ ಬಂದು ಕೂತಿರೋದಕ್ಕೂ ಒಂಥರ ನಿಮ್ಮದೇ ಒಂದು ಸಪೋರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.
0: ಥ್ಯಾಂಕ್ ಯು. ಥ್ಯಾಂಕ್ ಯು. ನಿನ್ನೆ ನಮ್ಮ ಸಿಡ್ನಿಯಲ್ಲಿ ಎಂಬಸಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಯಿತು. ಅಲ್ಲಿ ಅವರು ವಿಜೇಂದ್ರ ಕವಲಗಿ ಅಂತ ಅವರು ಬೆಂಗಳೂರಿಂದ ಬಂದಿದ್ದಾರೆ. ಸೊ ಅವ್ರು ಏನು ಹೇಳ್ತಾರೆ ಅಂತ ಈಗ ಕೇಳೋಣ.
2: ನಾನು ವಿಜೇಂದ್ರ ಕವಲಗಿ, ಬೆಂಗಳೂರಿಂದ ಸಿಡ್ನಿಗೆ ಬಂದಿದ್ದೀವಿ. ಇವಾಗ 9 ತಿಂಗಳಿಂದ ಸಿಡ್ನಿ ಮೆಲ್ಬೋರ್ನಲ್ಲೇ ಇದ್ದೀವಿ. ನಮ್ಮ ಮಕ್ಕಳಿಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಮೆಲ್ಬೋರ್ನ್ ಸಿಡ್ನಿಲಿ. ಇಲ್ಲಿ ಈ ಕಾರ್ಯಕ್ರಮ ಸ್ವತಂತ್ರ 80ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಸ್, ಇಲ್ಲಿ ಕಾಮ್ರೇಡಿಯರಿ ಇದೆಲ್ಲ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ, ಒಳ್ಳೆ ಎಮೋಷ್ನಲ್ ನ್ಯಾಷನಲ್ ಫೀಲಿಂಗೂ ಬರುತ್ತೆ. ಇಂಡಿಯಾ ಈಸ್ ಡೂಯಿಂಗ್ ವೆರಿ ವೆಲ್, ತುಂಬ ಚೆನ್ನಾಗಿ ಮಾಡ್ತಾ ಇದೆ. ಪರ್ಟಿಕ್ಯುಲರ್ಲಿ ಆತ್ಮನಿರ್ಭರ್ ಪ್ರೋಗ್ರಾಮಲ್ಲಿ, ಡಿಫೆನ್ಸಲ್ಲಿ ಪರ್ಟಿಕ್ಯುಲರ್ಲಿ ಯಾವಾಗಲೂ ನಾವು ತುಂಬ ಆರ್ಸೆನಲ್ಲು ಆರ್ಮ್ಸು ಎಲ್ಲನೂ ಇಂಪೋರ್ಟ್ ಮಾಡ್ಕೋತಾ ಇದ್ವಿ. ಇವಾಗ ಅದೇ ವಿಷಯದಲ್ಲಿ ಲಾಸ್ಟ್ ಒಂದು 7 ಇಯರ್ಸಿಂದ ನಾವೇ 30,000 to 35,000 crores ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಇದು ಇಂಡಿಜಿನಿಯಸ್ ಆಗಿ ಮಾಡಿಬಿಟ್ಟು ನಮ್ಮ ಬೇಕಾದ ಆರ್ಮ್ಸ್ ಅಲ್ಲದೆ 35,000 ಮಾಡ್ತಾ ಇದ್ವಿ. ಆತ್ಮನಿರ್ಭರತಾ ಪ್ರೋಗ್ರಾಮ್ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿ ಆಗ್ತಾ ಇದೆ ಇಂಡಿಯಾಲಿ. ಆಮೇಲೆ ಇನ್ನೊಂದು ಮೆಡಿಕಲ್ ಹೆಲ್ತ್ ಪ್ರೋಗ್ರಾಮ್, ಅದು ತುಂಬ ಲೋ ಕ್ಲಾಸ್ ಅವರಿಗೆ, ಲೋ ಮಿಡಲ್ ಕ್ಲಾಸ್ ಅವರಿಗೆ ತುಂಬ ಚೆನ್ನಾಗಿ ನಡೀತಾ ಇದೆ ಇದು. ಆಮೇಲೆ ಅಗ್ರಿಕಲ್ಚರಲ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ, ಡೆಸ್ಪೈಟ್ ದಿಸ್ ಮಾನ್ಸೂನ್ ಫೇಲ್ಯೂರ್ ಆಗೋದಾಗಲಿ ಏನಾರಾಗಲಿ ಅದಾಗದೆ ಸಾಯಿಲ್ ಟೆಸ್ಟಿಂಗ್ ಎಲ್ಲ ಮಾಡಿಸಿ ಲಾಸ್ಟ್ 10 ಇಯರ್ಸಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಯಾಲಿ ಏನಂದರೆ, ಇವಾಗ ಇಂಡಿಯಾ ಹ್ಯಾಸ್ ಬಿಕಮ್ 4th biggest economy ಇನ್ ದ ವರ್ಲ್ಡ್ ವಿತ್ 4 trillion. ಇವಾಗ ಸ್ವಲ್ಪ ರುಪಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿ ಸ್ವಲ್ಪ 90 rupees ಹೋಗಿದ್ರಿಂದ ನಾವು ಮತ್ತೆ ಸ್ವಲ್ಪ ಜಪಾನು ಜರ್ಮನಿಯಿಂದ ಕಡಿಮೆ ಬಂದಿದ್ವಿ. ಬಟ್ ನಾವು ಕಾನ್ಫಿಡೆಂಟ್ ಆಗಿದ್ವಿ ಸಿ ಬರೋ ವರ್ಷ 28 ಫೈನಾನ್ಷಿಯಲ್ ಇಯರ್ಗೆ 4 trillion ಮಾಡಿಬಿಟ್ಟು ಇನ್ನು ಮೇಲೆ ಹೋಗ್ಬಿಟ್ಟು ಐ ಥಿಂಕ್ ಮೋಸ್ಟ್ಲಿ ವಿ ಮೇ ಓವರ್ಟೇಕ್ ಜರ್ಮನಿ ಆಲ್ಸೋ. ದಟ್ ಇಸ್ ಅ ವೆರಿ ಗುಡ್ ಥಿಂಗ್. ಇನ್ನೊಂದು ಏನಂದರೆ, ಆ ಫೈನಾನ್ಷಿಯಲ್ ಮ್ಯಾಟರ್ಸಲ್ಲಿ ಪ್ರೈಮ್ ಮಿನಿಸ್ಟರ್ ಫೈನಾನ್ಸ್ ಮಿನಿಸ್ಟರ್ ಜೇಟ್ಲಿ ಆ್ಯಂಡ್ ನಿರ್ಮಲಾ ಸೀತಾರಾಮನ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವಾಗ ನಾವು ನಿಯರ್ಲಿ ಅರೌಂಡ್ ಅಬೌಟ್ 7 crores ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ದಾರೆ. ಅದರಿಂದ ಇನ್ಕಮ್ ಟ್ಯಾಕ್ಸ್ ನಿಯರ್ಲಿ ಅಬೌಟ್ 28 lakhs ಬರ್ತಾ ಇತ್ತು. ಅಂದರೆ ಹಿಂದ್ಗಡೆ ಇದು ಅಷ್ಟು ಆಗ್ತಿರ್ಲಿಲ್ಲ ಅಂತಲ್ಲ, ಬಟ್ ಇಟ್ಸ್ ಅ ಶೋಯಿಂಗ್ ಎ ಪ್ರೋಗ್ರೆಸಿವ್ ಟ್ರೆಂಡ್. ಆತ್ಮನಿರ್ಭರತಲ್ಲಿ, ಹೆಲ್ತ್ ಪ್ರೋಗ್ರಾಮಲ್ಲಿ, ಎಜುಕೇಷನಲ್ಲಿ, ನೀಟಲ್ಲಿ ಮೊನ್ನೆ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗಿದೆ, ಬಟ್ ಆದರೂ ನೀಟ್ ಸಹ ತುಂಬ ಒಳ್ಳೇದಾಗ್ತಾ ಇದೆ. ಅದರಿಂದ ಸ್ಟೇಟ್ ಲೆವೆಲಲ್ಲಿ ಆಗೋದ್ರಿಂದ ಅದ್ರ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ಸು, ಇಂಜಿನಿಯರಿಂಗ್ ಕಾಲೇಜಸ್ಸು, ಬರೀ ಕ್ಯಾಪಿಟೇಷನ್ ಫೀಸು ಅದಕ್ಕೆ ಆಗ್ತಾ ಇತ್ತು. ಬಟ್ ಈ ನೀಟ್ ಆಲ್ ಓವರ್ ಇಂಡಿಯಾ ಮಾಡ್ತಾ ಇರೋದ್ರಿಂದ ಒಳ್ಳೆ ರ್ಯಾಂಕ್ಸ್ ಬಂದವ್ರಿಗೆ, ಈವನ್ ಲೋಯರ್ ರ್ಯಾಂಕ್ಸ್ ಬಂದವ್ರಿಗೂ ಒಳ್ಳೆ ಅಡ್ಮಿಷನ್ಸ್ ಸಿಗ್ತಾ ಇದೆ. ಫ್ಯೂಚರ್ ಇಸ್ ಗೋಯಿಂಗ್ ಟು ಬಿ ವೆರಿ ಗುಡ್. 80th ಇಂಡಿಪೆಂಡೆನ್ಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. PM ಆ್ಯಂಡ್ ಹೀಸ್ ದ ಟೀಮ್, ಪರ್ಟಿಕ್ಯುಲರ್ಲಿ ಹೋಮ್ ಮಿನಿಸ್ಟರ್, ಫೈನಾನ್ಸ್ ಮಿನಿಸ್ಟರ್, ಫಾರಿನ್ ಎಕ್ಸ್ಚೇಂಜ್ ಫಾರಿನ್ ಮಿನಿಸ್ಟರ್ ಮಿಸ್ಟರ್ ದೇ ಆರ್ ಡೂಯಿಂಗ್ ಎಕ್ಸಲೆಂಟ್ ಜಾಬ್, ಹ್ಯಾಟ್ಸ್ ಆಫ್ ಟು ದೆಮ್. ವಿ ಆರ್ ಡೂಯಿಂಗ್ ವೆರಿ ವೆಲ್. ಐ ಹೋಪ್ ವಿಲ್ ಕಂಟಿನ್ಯೂ ಟು ಡೂ ವೆರಿ ವೆಲ್ ಆಲ್ಸೋ. ಐ ಪ್ರೇ ದಟ್ ಇಂಡಿಯಾ ಡಸ್ ವೆರಿ ವೆಲ್ ಇನ್ ದಿ ಫ್ಯೂಚರ್. ಥ್ಯಾಂಕ್ ಯು.
0: ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾತಾಡಿದ್ರು.
3: ಓ ಎಸ್, ಫ್ಯಾಕ್ಚುಯಲ್ ಆಗಿ, ಇನ್ಫಾರ್ಮೇಟಿವ್ ಆಗಿ. ಹೌದು.
0: ಸೊ ಆಮೇಲೆ ಅಂಕಲ್, ನೀವು ಹೇಳಿ, ಈಗ ಒಂದು 4-5 ವರ್ಷದಿಂದ ನೀವು ಇದು ಮಾಡ್ತಿದ್ದೀರಾ, ನೀವು ಅದು ಹೇಗೆ ಯೋಚಿಸಿದ್ರೆ
3: ಸುಮ್ಮನೆ ಒಂದು ಹೀಗೆ ಒಂದು ಐಡಿಯಾ ಬಂತು, ಯಾಕೆ ಯಾಕೆ ಮಾಡಬಾರ್ದು, ನಮ್ಮನೆಯಲ್ಲೇ ಫ್ಲಾಗ್ ಹಾಯಿಸಿ ಮಾಡಿ ಎಲ್ಲರೂ ರಾಷ್ಟ್ರಗೀತೆಗಳನ್ನ ಹಾಡಿ ಚೆನ್ನಾಗಿರುತ್ತೆ ಅಲ್ವಾ ಅಂತ. ಅದು ತಕ್ಷಣ ಶುರು ಮಾಡೇ ಬಿಟ್ವಿ ಅಂತ ಕೊಡಿ, ಎಲ್ಲಿಂದ ಫ್ಲಾಗ್ ತರಿಸಿ ಹಾಯಿಸ್ಟ್ ಮಾಡಿಸಿ ಎಲ್ಲ ಮಾಡಿಸಿ. ಸೊ ಅದೇ ಈಗ ನಡ್ಕೊಂಡ್ಬರ್ತಾ ಇದೆ. ಯಾಕೆಂದ್ರೆ ನೋಡಿ, ಇನ್ನೊಂದಾಗುತ್ತೆ ಹೇಳಬೇಕು ಅಂದ್ರೆ, ಈ ಹಬ್ಬ ಹರಿದಿನ ಅಂದ್ರೆ ಎಲ್ಲರೂ ತುಂಬ್ಕೊಂಡ್ಬಿಡ್ತಾರೆ. ಯಾವುದೋ ಹನುಮಂತನ ಈ ದಿನಾಚರಣೆ, ಇನ್ಯಾವುದೋ ದಿನಾಚರಣೆ, ಅದು ಇದು ಒಂದು ಜಯಂತಿಗಳು, ಅದು ಇದು ಅಂದ್ರೆ ಸಾವಿರಾರು ಜನ ಬಂದ್ಬಿಡ್ತಾರೆ. ಆದ್ರೆ ನಾವು ಭಾರತೀಯರು, ನಾವು ಅಲ್ಲಿಂದ ಬಂದ್ವಿ, ನಮ್ಮ ದೇಶ ಇದು ಅನ್ನೋದೊಂದು ಭಾವನೆ ನಾವು ಬಿಟ್ಕೊಡ್ಬಾರ್ದು,
1: ನಾವು
3: ಬಿಟ್ಕೊಡ್ಬಾರ್ದು ಅಂದ್ಬಿಟ್ಟು ಅದೇ ಒಂದು ಉದ್ದೇಶದ ಮೇಲೆ ಇದು ಯಾಕೆ ಮಾಡಬಾರ್ದು ಅನ್ನಿಸ್ತು. ಸೊ ಅದು ಮಾಡಿದ್ವಿ, ಹೀಗೆ ನಡ್ಕೊಂಡ್ಬರ್ತಾ ಇದೆ, ನಡ್ಕೊಂಡ್ಬರ್ತಾ ಇದೆ ಅನ್ನೋದಕ್ಕಿಂತ ನಿಮ್ಮಂಥವರೆಲ್ಲ ಬಂದು ನಡೆಸ್ಕೊಡ್ತಾ ಇದ್ದೀರಾ, ಅದು ನಮಗೆ ಯಾವತ್ತಿಗೂ ಸಂತೋಷ ತರೋದೆ. ಹೀಗೆ ನಡೀಲಿ, ನಿಮ್ಮ ಸಹಕಾರನೂ ಇರಲಿ ಅಂತಾನೆ ಕೇಳ್ಕೊತೀವಿ ಅಷ್ಟೇ. ಇದು ನಿಮ್ಮ ಮಹೇಶ್ ನಿಮ್ಮೊಬ್ಬರಿಗೆ ಅಲ್ಲ, ಈ ರೇಡಿಯೋ ಕೇಳೋರಿಗೆಲ್ಲ ನಾವು ಅದೇ ಕೇಳ್ಕೊತೀವಿ. ಬನ್ನಿ ಮಾಡೋಣ ಬನ್ನಿ, ಅದಕ್ಕೇನೀಗ
0: ಒಳ್ಳೆ ಊಟ ಸಿಗುತ್ತೆ
3: ನೋಡಿ ಸಿಡ್ನಿನಲ್ಲಿ. ಅದು ಏನೇ ಆಗಲಿ, ಯಾವುದೇ ಆಚರಣೆ ಆಗಲಿ, ಕೊನೆಯಲ್ಲಿ ಬರೋದು ಕೇಂದ್ರ ಬಿಂದು ಊಟ.
1: ನಮ್ಮ ಸಂಸ್ಕೃತಿಯಲ್ಲಿ ಅದು ಇಂಪಾರ್ಟೆಂಟ್ ಅಲ್ವಾ, ಅತಿಥಿ ದೇವೋ ಭವ. ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಬಂದವರಿಗೆ ಫುಡ್ ಅಲ್ಲಿ.
3: ಅಂಡ್ ಒಂದು ಫಂಕ್ಷನ್ ಆದ್ಮೇಲೆ ಜನ ಏನಾರ ಮಾತಾಡೋದಾದ್ರೆ, ಅಯ್ಯೋ ಅದು ಸಾರ್ನ ಸ್ವಲ್ಪ ಕಡಿಮೆ ಇತ್ತು, ಅದೇ ಅವ್ರು
1: ಕ್ರಿಟಿಸಿದ್ರು.
3: ಸೊ ಹೀಗೆ ನಡೀತಾ ಇದೆ.
0: ಅದೇ ನಿನ್ನೆ ತುಂಬಾನೇ ಚೆನ್ನಾಗಿತ್ತು, ಮಳೆ ಇತ್ತು, ಬಟ್ ಆದ್ರೆ ಎಲ್ಲ
3: ಒಳಗಡೆನೆ ಮಾಡೋರ್ಗೆ ಆಯ್ತು.
0: ಅದೇ ಆಂಟಿಗೆ ಮತ್ತೆ ನಿಮಗೆ ಇಬ್ಬರಿಗೂ ಧನ್ಯವಾದಗಳು ಮತ್ತೆ ಅಭಿನಂದನೆಗಳು ಇದು ಮಾಡ್ಕೊಂಡ್ ಬರ್ತಾ ಇರೋದಕ್ಕೆ. ಸೊ ಇದು ದೊಡ್ಡದಾಗತ್ತೆ ಅನ್ಕೊಂತಿದ್ದೀನಿ. ಸೊ ಮುಂದಿನ ಜಾಸ್ತಿ ಜನ ಬರ್ತಾರೆ. ಸೊ ಈಗ ನಮ್ಮ ಸಮುದಾಯದ ಪುಷ್ಪ ಜಗದೀಶ್ ಅವರು ಏನ್ ಹೇಳ್ತಾರೆ ಅಂತ
4: ಕೇಳ. ಎಲ್ರು ಈ ದಿನ ತುಂಬಾ ಸಂಭ್ರಮದಿಂದ ಆಚರಿಸ್ತಾ ಇದ್ದೀರಾ ಅನ್ಸುತ್ತೆ. ಸೊ ಈ ದಿನ ಶನಿವಾರ ಕೂಡ ಬಂದಿರೋದ್ರಿಂದ ನಾವು ಎಲ್ಲ ಇಲ್ಲಿ ಉಷಾ ಶ್ರೀನಿವಾಸ್ ಅವ್ರ ಮನೆಯಲ್ಲಿ ಸೇರಿ ಸ್ವಾತಂತ್ರ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ಮಳೆ ಬರ್ತಾ ಇರೋದು ಕೂಡ ಒಂದು ಶುಭ ಸೂಚಕನೇ ಅನ್ಸುತ್ತೆ. ಸೊ ಯಾವತ್ತೂ ನಾವು ಮಳೆ ಬಂತಲ್ಲ ಅಂತ ಏನು ಡ್ಯಾಂಪ್ ಆಗೋಗೋದಿಲ್ಲ ನಮ್ಮ ಉತ್ಸಾಹದಲ್ಲಿ. ಹೇಗೆ ಇದ್ರೂ ನಾವು ಸೆಲೆಬ್ರೇಟ್ ಮಾಡ್ಬೋದು ಈ ಸ್ವಾತಂತ್ರ್ಯ ದಿನಾಚರಣೆ. ಸೊ ನನ್ನ ಚಿಕ್ಕಂದಿನ ಸ್ವಾತಂತ್ರ್ಯೋತ್ಸವದ್ದು ನೆನಪು ಹೇಗಿದೆ ಅಂತಂದ್ರೆ, ನಮ್ಮ ಮನೆಯಲ್ಲಿ ನನ್ನ ಅಕ್ಕಂದು ಸ್ವಾತಂತ್ರ್ಯೋತ್ಸವದಿಂದಾನೆ ಅವತ್ತಿಂದಾನೇ ಅವಳದ್ದು ಹುಟ್ಟದಬ್ಬ. ಸೊ ಅವಳು ಇದ್ದಿದ್ರೆ ಇವತ್ತು 80 ವರ್ಷ ಆಗಿರೋದು ಅವಳಿಗೆ. ಸೊ ಅದು ಹೆಂಗಾಗಿತ್ತು ಅಂದರೆ, ನಾ ಕೇಳಿರೋದು ಅವಳು ಸ್ವಾತಂತ್ರ್ಯೋತ್ಸವದ ಹಿಂದಿನ ರಾತ್ರಿ ಹುಟ್ಟಿದ್ದು, ಅದಕ್ಕೆ ಅವಳಿಗೆ ವಿಜಯಲಕ್ಷ್ಮಿ ಅಂತ ಕೂಡ ಹೆಸರಿಟ್ಟಿದ್ರು. ಅದಕ್ಕೆ ನಮ್ಮನೆಯಲ್ಲಿ ಯಾವಾಗಲೂ ಡಬಲ್ ಸೆಲೆಬ್ರೇಷನ್ನು, ಅವಳದು ಹುಟ್ಟಿದಬ್ಬ ಆಮೇಲೆ ಸ್ವಾತಂತ್ರ್ಯೋತ್ಸವ. ನಾವೆಲ್ಲ ಅವಳಿಗೆ ತಮಾಷೆ ಮಾಡ್ತಾ ಇದ್ವಿ, ನಿನ್ನ ಬರ್ತ್ಡೇಗೆ ನೋಡು ನ್ಯಾಷನಲ್ ಹಾಲಿಡೇ ಅಂದ್ಬಿಟ್ಟು. ಸೊ ಅದೇ ನೆನಪು ನನಗೆ. ಮದುವಲು ಸ್ವಾತಂತ್ರ್ಯೋತ್ಸವ ಅಂದಿದ ತಕ್ಷಣ 15th August ಅಂದರೆ ಓ ವಿಜಿ ಹುಟ್ಟಿದಪ್ಪ ಅಂತ, ಆಮೇಲೆ ನಮ್ಮ ಇಂಡಿಪೆಂಡೆನ್ಸ್ ಡೇ ಅಂತ. ಹಾಗಾಗಿ ನಮ್ಮ ನಾವು ಬೆಳೆದಿರೋವಾಗೆಲ್ಲ ನಮ್ಮ ಬೆಳವಣಿಗೆ ದಿನಗಳಲ್ಲೆಲ್ಲ ಎರಡೆರಡು ಸೆಲೆಬ್ರೇಷನ್ನು. ಸೊ ಈಗ ನಾವಿಲ್ಲಿ ಆಸ್ಟ್ರೇಲಿಯಾದಿಂದ ಇಂಡಿಯಾದ ಪ್ರಗತಿ ಅದೆಲ್ಲ ನೋಡ್ತಾ ಇದ್ರೆ ತುಂಬ ತುಂಬ ಹೆಮ್ಮೆ ಅನಿಸುತ್ತೆ. ಪರ್ಟಿಕ್ಯುಲರ್ಲಿ ಇವಾಗ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲಿಂದ ಭಾರತ ನಕ್ಷೆನಲ್ಲಿ ಒಂಥರ ಎದ್ದು ಕಾಣೋ ಹಂಗೆ ಆಗ್ತಾ ಇದೆ. ಮುಂಚೆ ಇತ್ತು ಅದು, ಬಿಕಾಸ್ ಅದರದ್ದು ಸಾಂಸ್ಕೃತಿಕ ಹೆರಿಟೇಜು, ಆ ಕಲ್ಚರಲ್ ವ್ಯಾಲ್ಯೂ ಅದೆಲ್ಲ ಅಷ್ಟು ಇದ್ದಿದ್ರಿಂದ ಯಾವಾಗಲೂ ಇಂಡಿಯಾ ಒಂದು ಸ್ಪೆಷಲ್ ಆಗೇ ಇರ್ತಿತ್ತು. ಈಗ ಒಂದು ಪ್ರಪಂಚದಲ್ಲೆಲ್ಲ ಭಾರತದ ಹೆಸರು, ಅದರದ್ದು ವಿಖ್ಯಾತತೆ ಎಲ್ಲ ತುಂಬಾ ಎದ್ದು ಕಾಣ್ತಾ ಇದೆ. ಹಂಗಾಗಿ ತುಂಬ ಹೆಮ್ಮೆ ಅನ್ಸುತ್ತೆ. ಅದೇ ನಿಟ್ಟಿನಲ್ಲಿ ಹೇಳೋದಾದರೆ, ಮೊದಲನೇ ಸಲ ಮೋದಿ ಅವರು ಬಂದಿದ್ದಾಗ ಅವರ ರಿಸೆಪ್ಷನಲ್ಲಿ ನನಗೆ ಹಾಡೋದು ಒಂದು ಅವಕಾಶ ಸಿಕ್ಕಿತ್ತು. ಅದು ಕೂಡ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಒಂಥರ ಭಾರತ ಬಿಟ್ಟು ಇಲ್ಲಿಗೆ ಬಂದಾಗಂತೂ ಇನ್ನೂ ಒಂಥರ ತುಂಬ ಹಂಬಲಿಕೆ ನಮ್ಮ ದೇಶ ಅಂತಂದರೆ. ಅಂಥ ಒಂದು ಪರಿಸ್ಥಿತಿನಲ್ಲಿ ಅಂಥ ಒಳ್ಳೆಯ ಧೀಮಂತ ಪ್ರಧಾನಿ ಇಲ್ಲಿಗೆ ಬಂದಾಗ ಹೇಳೋ ಹಾಡು ಹೇಳೋ ಒಂದು ಅವಕಾಶ ಸಿಕ್ಕಿದ್ದು ಈ ನನ್ನ ಜೀವಮಾನದಲ್ಲೆಲ್ಲ ತುಂಬ ನೆನೆಸ್ಕೊಳ್ಳೋ ಅಂಥದ್ದು. ಸೊ ಹಂಗಾಗಿ ಇದು ನನ್ನ ಸ್ವಾತಂತ್ರ್ಯೋತ್ಸವದ ರಿಫ್ಲೆಕ್ಷನ್ನು. ಎಲ್ರಿಗೂ ಅಭಿನಂದನೆಗಳು. 80th ಇಂಡಿಪೆಂಡೆನ್ಸ್ ಡೇ ಇದು. ಸೊ ಎಂಜಾಯ್.
0: ಧನ್ಯವಾದಗಳು. ಒಂದು ಎರಡು ಲೈನ್ ಹಾಡ್ಬೋದಾ?
4: ಭರತ

0: ಧನ್ಯವಾದಗಳು ಶ್ರೀಮತಿ ಪುಷ್ಪಾ ಜಗದೀಶ್ ಅವರಿಗೆ. ಅವರು ಅಮೇಜಿಂಗ್ ಸಿಂಗರ್, ಸಿಡ್ನಿಯ ಲತಾ ಮಂಗೇಶ್ಕರ್ ಅಂತ ಕರೀತಾರೆ. ಆಮೇಲೆ ಹೇಳಿ ಅಂಕಲ್, ಬಿಗಿನಿಂಗ್ ಅಲ್ಲಿ ಜನಗಣಮಣ ಕೇಳಿದ್ವಿ, ನೀವು ಪಿಯಾನೋ ಬಾರಿಸಿದ್ದು.
1: ಈಗ ಹೀಗೆ ನೀವು ನನ್ನ ಪಿಯಾನೋ ಇದ್ರ ಮೇಲೆ ಸಾಹಸದ ಮೇಲೆ ಮಾತಾಡುವಂತ
0: ಹೇಳಿ.
1: ಏನಿಲ್ಲ, ಒಂದು ಕೀಬೋರ್ಡು. ನನಗೆ ಯಾವತ್ತಿಂದಾನು ಮ್ಯೂಸಿಕಲ್ಲಿ ತುಂಬಾನೇ ಆಸಕ್ತಿ. ಒಂದು ಸುಮಾರು 70 ವರ್ಷದಿಂದ ನನಗೆ ಸಂಗೀತದಲ್ಲಿ, ಆದರೆ ಯಾವತ್ತೂ ಅದನ್ನು ಸಂಗೀತವನ್ನು ನುಡಿಸೋ ಇದಕ್ಕೆ ಇಳಿದಿರಲಿಲ್ಲ. ಈಗ ಒಂದು 3-4 ವರ್ಷದ ಹಿಂದೆ ನಮ್ಮನೆಯಲ್ಲಿ ಒಂದು ಹಳೆ ಕೀಬೋರ್ಡ್ ಇತ್ತು, ಅದನ್ನೇ ತಗೊಂಡು ಪ್ರಾರಂಭಿಸಿದ್ದು. ಅದು ಹಾಗೆ ಮುಂದುವರೆದು ಈಗ ಇನ್ನೊಂದು ಹೊಸ ಕೀಬೋರ್ಡ್ ತಗೊಂಡು, ಈಗ ಅದರಲ್ಲಿ ನನಗೆ ಬೇಜಾರಾದಾಗೆಲ್ಲ ಈ ದೇಶದ ರಾಷ್ಟ್ರಗೀತೆ ಇರ್ಬೋದು, ಆಸ್ಟ್ರೇಲಿಯಾ ರಾಷ್ಟ್ರಗೀತೆ ಇರ್ಬೋದು, ಅಥವಾ ಕರ್ನಾಟಕ ಸಂಗೀತದ ಕೆಲವು ಕೃತಿಗಳಿರ್ಬೋದು, ಹಿಂದೂಸ್ತಾನಿ ಇರ್ಬೋದು, ಅದೇ ಥರ ಏನಾರ ಒಂದು ನುಡಿಸ್ತಾ ಇರ್ತೀನಿ. ಈಗ ನೈನೋಂಕೆ ಭದ್ರ ಅದನ್ನ ಕಲಿತಾ ಇದ್ದೀನಿ, ಅದು ಹೀಗೆ ಬರ್ತಾ ಇದೆ. ಹೀಗೆ ಏನೋ ಒಂದು ಸುಮ್ನಿರಕ್ಕಾಗಲ್ಲ, ಸುಮ್ನಿರಕ್ಕಾಗಲ್ಲ, ಏನೋ ಒಂದು ಮಾಡ್ತಾ ಇದ್ದೀನಿ, ಹೇಗೋ ಅದು ನಡ್ಕೊಂಡು ಬರ್ತಾ ಇದೆ ಅಷ್ಟೇ.
0: ವಂಡರ್ಫುಲ್, ವಂಡರ್ಫುಲ್. ಈಗ ಸಂಗೀತ ಅಂತ ಬಂದ್ರೆ ಇನ್ನೊಂದು ಹಾಡು ಕೇಳ್ಬೋದಾ?
2: ಇನ್ನ ಹಾಡು ಸಾಕು.
0: ಆಮೇಲೆ ಈಗ ಇವಾಗ ನಾವೊಂದು ರೇಡಿಯೋ ಪ್ರೋಗ್ರಾಮ್ ಮಾಡಬೇಕು, ಇವಾಗ 1 ಅವರ್ ರೇಡಿಯೋ ಪ್ರೋಗ್ರಾಮ್ ಮಾಡಬೇಕು ಅಂದರೆ ಅದ್ರ ಹಿಂದೆ ದಿಸ್ ಅ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಎಫರ್ಟ್. ಇವಾಗ ನೀವು ಅಂಕಲ್ ಹೇಗೆ ಮಾಡ್ತಿದ್ರು, ನೀವು ಮತ್ತು ರಾಜ್ ಸರ್ ಹೇಗೆ ಮಾಡ್ತಿರೋ ಗೊತ್ತಿಲ್ಲ. ಈಗ ಆಲ್ಮೋಸ್ಟ್ ಇವಾಗ 15th ಇಯರ್ ಅನ್ಸುತ್ತೆ ನಾವು ಬರ್ತಿರೋದು, 15 ವರ್ಷದಿಂದ ಮಾಡ್ತಿದ್ದೀರಾ ಅಂದರೆ ಪ್ರತಿ ವಾರ 1 ಅವರ್ ಪ್ರೋಗ್ರಾಮ್ ಮಾಡಬೇಕು ಅಂದರೆ ಪ್ರಾಬ್ಲಿ ಅರೌಂಡ್ 10 ಅವರ್ಸ್ ಆಫ್ ಎಫರ್ಟ್, ಮೇ ಬಿ ಒನ್ ಮೋರ್ ಎಫರ್ಟ್. ನೀವು ಹೇಳಿ ನಿಮ್ಮ ಅಪ್ಪು ರೇಡಿಯೋಲಿ ನೀವು ಎಷ್ಟು ಎಫರ್ಟು ಬ್ಯಾಕ್ಗ್ರೌಂಡ್, ಯಾಕಂದರೆ ಜನಕ್ಕೂ ಗೊತ್ತಾಗಲಿ ಅಲ್ವಾ ಇವಾಗ ಏನಂದರೆ ರೇಡಿಯೋ ಕೇಳ್ತಾರೆ ಇಲ್ಲ ಬರೀ 1 ಅವರ್ ಅಂತ, ನೀವು ಎಷ್ಟು ಎಫರ್ಟ್ ಹಾಕ್ತೀರಾ, ನಿಮ್ಮದು ಪ್ರೋಗ್ರಾಮ್ ಹೆಂಗೆ ಪ್ಲ್ಯಾನ್ ಮಾಡ್ತೀರಾ?
2: ಖಂಡಿತ, ವಂಡರ್ಫುಲ್ ಕ್ವಶನ್ ಆ್ಯಕ್ಚುಲಿ. ಸೊ ಇಟ್ ಟೇಕ್ಸ್ ಎ ಲಾಟ್ ಆಫ್ ಎಫರ್ಟ್ ಆ್ಯಕ್ಚುಲಿ, ಒಂದು ಪ್ರೋಗ್ರಾಮ್ ನಡೆಸೋದು ಅಷ್ಟೊಂದು ಈಸಿ ಇರಲ್ಲ. ಸೊ ನನಗೂ ಅಷ್ಟೇ, ಒಂದು ಪ್ರೋಗ್ರಾಮ್ ಮಾಡಬೇಕಂದ್ರೆ ಎಸ್ಪೆಷಲಿ ಲಾಟ್ಸ್ ಆಫ್ ಪ್ರಿಪ್ರೇಷನ್ ಬೇಕಾಗುತ್ತೆ. ಫಸ್ಟು ನೀವು ಗೆಸ್ಟ್ಗಳನ್ನ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಸೊ ಅವ್ರ ಜೊತೆ ನೀವು ಸ್ಕೆಡ್ಯೂಲ್ ಮಾಡ್ಕೋಬೇಕಾಗತ್ತೆ ಟೈಮು. ಕೆಲವೊಂದ್ಸಲ ಲಾಸ್ಟ್ ಮಿನಿಟಲ್ಲಿ ಅವರು ಬರೋಕ್ಕಾಗಲ್ಲ ಅಂತಲೂ ಅವರು ಕ್ಯಾನ್ಸಲ್ ಮಾಡ್ತಾರೆ. ಸೊ ಅವ್ರ ಬಯೋಗ್ರಫಿ ನಾನೆಲ್ಲ ತೊಗೊಳ್ತೀನಿ, ಅವ್ರ ಬಗ್ಗೆ ನಾನೆಲ್ಲ ಸ್ಟಡಿ ಮಾಡ್ತೀನಿ, ಕ್ವಶನ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತೀನಿ. ಸೊ ಐ ಮೇಕ್ ಶೋರ್ ದಟ್ ಅವರು ಸ್ವಲ್ಪ ಬೇಗ ಬಂದರೆ ಸ್ಟುಡಿಯೋಗೆಲ್ಲ ಒಂದು ವಾರ್ಮ್ ಅಪ್ ಮಾಡೋಕ್ಕೆ ಎಲ್ಲ ಸೆಟಪ್ಗೆಲ್ಲ ಒಂದು ಈಸಿ ಆಗುತ್ತೆ ಅಂತ ನಾವು ಬೇಗ ಬರೋದಕ್ಕೆಲ್ಲ ಹೇಳ್ತೀವಿ. ಕೆಲವೊಂದ್ಸಲ ಅವ್ರಿಗೆ ಟ್ರಾಫಿಕ್ ಪ್ರಾಬ್ಲಮ್ ಎಲ್ಲ ಆದರೆ ಒಂದೊಂದ್ಸಲ ಅವ್ರು ತುಂಬ ಲೇಟಾಗಿ ಬರ್ತಾರೆ. ಸೊ ನಾವು ಪ್ರೋಗ್ರಾಮಲ್ಲಿ ಬೇರೆ ಎಲ್ಲ ನಾವು ಏನೋ ಪ್ಲ್ಯಾನ್ ಹಾಕಿರ್ತೀವಿ, ಆ ಪ್ಲ್ಯಾನೇ ಫುಲ್ಲು ಎಲ್ಲ ಚೇಂಜ್ ಆಗುತ್ತೆ ಆ್ಯಕ್ಚುಲಿ. ಸೊ ಏನೋ ಮ್ಯೂಸಿಕ್ ಹಾಕೋದು ಅಥವಾ ಬೇರೆ ಏನಾದರೂ ಬಗ್ಗೆ ಮಾತಾಡೋದು ಆ ರೀತಿ ನಾವು ಮಾಡ್ತೀವಿ. ಆಮೇಲೆ ಒಂದೊಂದ್ಸಲ ಟೆಕ್ನಿಕಲ್ ಡಿಫಿಕಲ್ಟೀಸು ತುಂಬ ಬಂದ್ಬಿಡುತ್ತೆ ಆ್ಯಕ್ಚುಲಿ, ನನಗೆ ಸುಮಾರು ಸಲ ಆಗಿದೆ. ಒಂದ್ಸಲ ಸಿಸ್ಟಮೇ ಫ್ರೀಸ್ ಆಗ್ಬಿಡುತ್ತೆ, ಸೊ ದೆನ್ ಯು ಹ್ಯಾವ್ ಟು ಸ್ವಾಪ್ ದ ಸ್ಟುಡಿಯೋಸ್ನ ಮಾಡಬೇಕಾಗತ್ತೆ ಇನ್ ಮಿಡ್ ಆಫ್ ದ ಇಂಟರ್ವ್ಯೂಸ್ ಆಗಿದೆ. ಒಂದೊಂದ್ಸಲ ಲೈವ್ ಸ್ಟ್ರೀಮೇ ಆಗಿರಲ್ಲ ನನಗೆ, ನನಗೆ ಒಬ್ಬರಿಗೆ ಅಪಾಲಜಿಸ್ನು ಕೇಳಿದೆ ನಾನು, ಅವ್ರನ್ನ ಇಂಟರ್ವ್ಯೂ ಮಾಡಿದೆ ನನಗೆ ಗೊತ್ತೇ ಇರಲಿಲ್ಲ ಅದು ಲೈವ್ ಸ್ಟ್ರೀಮೇ ಆಗಿರಲಿಲ್ಲ ಅದು ಅಂತ. ಆ್ಯಕ್ಚುಲಿ ಏನೋ ನಮ್ಮದು ಸಿಸ್ಟಮ್ ಪ್ರಾಬ್ಲಮ್ ಇತ್ತು, ಸ್ಟಾಮ್ ಆಗಿ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಸೊ ನಮ್ಮದು ಹೇಗೆ ನಡೆಯುತ್ತೆ ಅಂದರೆ, ನಮ್ಮದು ಬರೀ 1 ವೀಕ್ಲಿ 1 ಅವರ್ ಪ್ರೋಗ್ರಾಮ್ ಅಂದರೆ ನಾವು ಕಾನ್ಸ್ಟೆಂಟ್ಲಿ ನಾವು ಪ್ರೊಫೆಷನಲ್ ಜಾಬ್ ಜೊತೆ 5 ಡೇಸ್ ಇದ್ರು ನಾವು ಸೈಡ್ ಬೈ ಸೈಡ್ ನಾವು ಮಾಡ್ಕೊಂಡು ಬರ್ತಾ ಇರ್ತೀವಿ ಆರ್ಗನೈಸ್ ಮಾಡಿಕೊಂಡು. ಸೊ ಇಟ್ ಟೇಕ್ಸ್ ಎ ಲಾಟ್ ಆಫ್ ಎಫರ್ಟ್ ಆ್ಯಂಡ್ ಆಲ್, ಬಟ್ ಕೀಪ್ ಇಟ್ ಅಸೈಡ್. ಸೊ ನಾವು ಏನಂದರೆ, ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಪ್ಯಾನಿಕ್ ಇರಲಿ, ನಾವು ರೇಡಿಯೋ ಹಿಂದೆ ಎಷ್ಟೇ ಇದ್ರು ನಾವು ರೇಡಿಯೋ ಮುಂದೆ ನಾವು ಕೂತಾಗ ಸಖತ್ ಕಾಮ್ ಆಗಿ ಏನೂ ಆಗಿಲ್ಲ ಅಂತ ನಾವು ಪ್ರಿಟೆಂಡ್ ಮಾಡಿಕೊಂಡು ನಾವು ರೇಡಿಯೋ ನಡೆಸ್ಕೊಂಡು ಹೋಗ್ತೀವಿ.
0: ಅದು ಕರೆಕ್ಟ್. ನಮಗೂ ಟೆಕ್ನಿಕಲ್ ಇಶ್ಯೂಸ್ ಆಗುತ್ತೆ ಇಲ್ಲಿ ಹಲವಾರು ಸತಿ. ಅಂಡ್ ಐ ಥಿಂಕ್ ನಮ್ಗೆ ಏನನ್ಸುತ್ತೆ ಅಂದ್ರೆ, ನಾವು ಸ್ಟುಡಿಯೋಲಿ ಇರಬೇಕಾದ್ರೆ ಬಿಟ್ವೀನ್ 1 ವರ್ಡ್ ಮತ್ತೆ ಇನ್ನೊಂದು ಪದದ ಮಧ್ಯ ಪಾಸ್ ಜಾಸ್ತಿ ಇರಬಾರ್ದು ಅಂತ. ಬಟ್ ನಾವು ಕೇಳಿಸ್ಕೊಂಡಾಗ ಅನ್ಸುತ್ತೆ ಇಲ್ಲ, ಪಾಸ್ ಇದ್ರೂ ಏನೋ ತೊಂದರೆ ಇಲ್ಲ.
2: ಎಷ್ಟೋ ಫ್ಯೂ ಸೆಕೆಂಡ್ಸ್ ಅಂತ ಇರುತ್ತೆ.
0: ಆಮೇಲೆ ಹೇಳಿ, ನಿಮ್ಮ ರೇಡಿಯೋ ಪ್ರಯಾಣದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅದರಲ್ಲಿ ನೀವು ಹೇಳಿದ್ರೆ ನಿಮ್ಮ ಫಸ್ಟ್ ಇಂಟರ್ವ್ಯೂ ನಿಮ್ಗೆ ಮರೆಯೋಕ್ಕಾಗಲ್ಲ ಅಂತ. ಈಸ್ ದೇರ್ ಎನಿ ಅದರ್ ನಿಮಗೆ ಅನ್ಫರ್ಗೆಟಬಲ್, ಹಿಂದಿ ಇರ್ಬೋದು ಇಲ್ಲ ಕನ್ನಡದ ಇಂಟರ್ವ್ಯೂ ಯಾವ್ದಾದ್ರು?
2: ಯಾ, ಹಿಂದಿ ನಾನು ರೀಸೆಂಟ್ ಆಗಿ ಸುಖಿ ಬಾಲ್ ಅನ್ಬಿಟ್ಟು ಒಂದು ಫಸ್ಟ್ ಪಂಜಾಬಿ ವುಮೆನ್ ಅವರು, ಅವರು ಒಂದು ರೀಸೆಂಟ್ ಆಗಿ ಮೌಂಟ್ ಎವರೆಸ್ಟ್ ನ ಕ್ಲೈಮ್ ಮಾಡಿದ್ರು. ಸೊ ನಂಗೆ ತುಂಬಾ ಖುಷಿ ಆಯ್ತು ಅವ್ರನ್ನ ಒಂದು ನಾನು ಮೀಟ್ ಮಾಡಿ, ಅವ್ರನ್ನ ನಾನು ಒಂದು ರೀಸೆಂಟ್ ಆಗಿ ಈಗ ಮೊನ್ನೆ ತಾನೇ ನಾನು ಇಂಟರ್ವ್ಯೂ ಮಾಡಿದೆ. ಸೊ ಅದು ಖುಷಿ ಆಯ್ತು ನಾನು ಆಕ್ಚುಲಿ. ಸೊ ನಾನು ಹಾಗೆ ಬಹಳಷ್ಟು ಇವೆಂಟ್ಸ್ ಗಳನ್ನ ಹಿಂದಿಲೂ ಕೂಡ ನಾನು ಪ್ರಮೋಟ್ ಮಾಡ್ಕೊಡ್ತೀನಿ. ಸೊ ನನಗೆ ರಾಹತ್ ಫತೆ, ಉಸ್ತಾದ್ ರಾಹತ್ ಫತೆ ಅಲಿ ಖಾನ್ ಮತ್ತೆ ಅವರ ಮಗನ್ನ ನಾನು ಮೀಟ್ ಮಾಡೋದಕ್ಕೆಲ್ಲ ನನಗೆ ಒಂದು ಆಪರ್ಚುನಿಟಿ ಸಿಕ್ತು. ಸೊ ಈಸ್ ಅನ್ ಇಂಟರ್ನ್ಯಾಷನಲ್ ಸಿಂಗರ್ ಅವರು. ಸೊ ಅವ್ರನ್ನ ಒಂದ್ಸಲ ನಾನು ಮೀಟ್ ಮಾಡಿದ್ದೆ ಫೇಸ್ ಟು ಫೇಸ್ ಅವ್ರ ಜೊತೆ ಎಲ್ಲ. ನಮ್ಮ ಕನ್ನಡದಕ್ಕೆ ಹೇಳ್ಬೇಕಂದ್ರೆ ಬಹಳಷ್ಟು ಅನ್ಫರ್ಗೆಟೇಬಲ್ ಮೆಮೊರಿ ಇದೆ. ಸೊ ನಾನು ಆಕ್ಚುಲಿ ಫಸ್ಟ್ ನಾನು ಒಬ್ಬ ಕನ್ನಡ ನಮ್ದು ಸೆಲೆಬ್ರಿಟಿ ಹೆಸರಾಂತ ಸೆಲೆಬ್ರಿಟಿನ ಮಾಡಿದ್ದು ಒಂದಿದ್ದು ನನ್ನ ಪುತ್ತೂರು ನರಸಿಂಹ ನಾಯಕ್ ಅವರು ಆಕ್ಚುಲಿ. ಸೊ ಅವರು ಸಂಗೀತ ವಿದ್ವಾಂಸರು, ಅವರು ಮತ್ತೆ ಅವ್ರ ವೈಫ್ನ ಮೀಟ್ ಮಾಡಿ ಅವ್ರನ್ನ ನಾನು ಇಂಟರ್ವ್ಯೂ ಮಾಡಿದ್ದೆ. ಪ್ರಕಾಶ್ ಬೆಳವಾಡಿ ಅವರು, ಸೊ ಅವರು ಒಂದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಆರ್ಟಿಸ್ಟ್, ಅವ್ರನ್ನ ಮಾಡಿದ್ದೆ. ಅದಾದ್ಮೇಲೆ ನಾನು ಅರುಣ್ ಶ್ರೀ ಅರುಣ್ ಯೋಗಿ ರಾಜ್, ಸೊ ಅವರು ಅಷ್ಟೇ. ಸೊ ಅವ್ರನ್ನ ನಾನು ಅವರ ಮನೆಗೆ ಹೋಗಿ ನಾನು ಮೀಟ್ ಮಾಡಿದ್ದೆ, ಅರುಣ್ ಯೋಗಿ ರಾಜ್. ಹೌದು, ಸೊ ಅಯೋಧ್ಯದ ರಾಮಲಲ್ಲ ಶಿಲ್ಪಿನ ಕೆತ್ತಿದವರು. ಅವರು ಫುಲ್ ಯು ಸ್ಟುಡಿಯೋ ನೋಡಿದೆ, ಲೈವ್ ಆಗಿ ಅವ್ರು ಹೇಗೆ ಕೆತ್ತನೆ ಮಾಡ್ತಾರೆ ಅನ್ನೋದು ನಾನು ನೋಡಿದೆ. ನಾನು ಸ್ಟುಡಿಯೋದಲ್ಲಿ ನನ್ನ ಫೇಸ್ಬುಕ್ ಇಂದ ಫುಲ್ ಹೇಗೆ ಅವ್ರ ಸ್ಟುಡಿಯೋನೇ ನಾನು ಫುಲ್ ಲೈವ್ ಮಾಡಿ ತೋರಿಸ್ದೆ. ನಾನು ಅವ್ರ ಮನೆ ಅವ್ರ ಫುಲ್ ಫ್ಯಾಮಿಲಿನೆಲ್ಲ ನಾನು ಮೀಟ್ ಮಾಡೋಕೆ ಅವಕಾಶ ಸಿಕ್ಕಿತ್ತು. ಸೊ ದಟ್ಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಸೊ ಹಂಬಲ್. ಹಾಗೆ ದತ್ತಣ್ಣ ಸರ್ ಈಗ ಆಸ್ಟ್ರೇಲಿಯಾಗೆ ಬಂದಿದ್ರಲ್ಲ ರೀಸೆಂಟ್ ಆಗಿ, ಅವ್ರನ್ನ ನಾನು ಇಂಟರ್ವ್ಯೂ ಮಾಡಿದ್ದೆ. ಸೊ ಹೀಗೆ ಹಲವಾರು ನಾನು ಹೆಸರಾಂತ ಕಲಾವಿದರಗಳನ್ನ ನಾನು ಎಲ್ಲ ಇಂಟರ್ವ್ಯೂ ಮಾಡಿದ್ದು. ಇಟ್ಸ್ ಅನ್ಫರ್ಗೆಟೇಬಲ್ ಮೆಮೊರಿ. ಬಟ್ ಅವರಿಂದ ಬರೀ ಇಂಟರ್ವ್ಯೂ ಮಾಡಿದಲ್ಲ, ಅವರಿಂದ ಕಲ್ತ್ಕೊಳ್ಳೋದು ತುಂಬಾ ಇದೆ. ಸೊ ಅವರ ಒಂದು ಅವ್ರಿಗೆ ಅವರ ಒಂದು ಕಲೆಯ ಮೇಲಿರೋ ಆಸಕ್ತಿ, ಒಂದು ಶ್ರದ್ಧೆ, ಭಕ್ತಿ, ಅವರ ಒಂದು ಶ್ರಮ, ಒಂದು ಪರಿಶ್ರಮ, ಸೊ ದಟ್ಸ್ ಆಲ್ ಅಮೇಝಿಂಗ್. ಸೊ ಐ ಥಿಂಕ್ ದೀಸ್ ಆರ್ ಆಲ್ ನನಗೆ ಒಂದು ಅನ್ಫರ್ಗೆಟೇಬಲ್ ಮೆಮೊರೀಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆ ನನಗೆ ನಂದಿನಿ ಅವರು ಒಂದು ಸ್ಪಾನ್ಸರ್ಶಿಪ್ ಕೊಟ್ಟರು, ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರು ನಂದಿನಿಯ ಅಂಬಾಸಿಡರ್ ಆಗಿದ್ದರು. ಸೊ ನಂದಿನಿ ಅವರು ನನಗೆ ಅವರ ಒಂದು ಸ್ಪಾನ್ಸರ್ಶಿಪ್ನ ಕೊಟ್ಟರು, ಒಂದು ಕಾಕತಾಳಿಯ ಅನ್ನೋ ಥರ. ಸೊ ನನಗೆ ಅದು ಒಂಥರ ತುಂಬ ಖುಷಿ ಆಯಿತು, ಒಂದು ಅನ್ಫರ್ಗೆಟೇಬಲ್ ಮೆಮೊರಿ ಥರ ಅನಿಸ್ತು ನನಗೆ ಅದು. ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಒಂದು ಅಂತ ಹೇಳೋಕ್ಕಾಗಲ್ಲ. ಸೊ ಅವರೆಲ್ಲರೂ ಒಂದು ಕನ್ನಡಕ್ಕೋಸ್ಕರ, ಅವರೆಲ್ಲ ನಮ್ಮ ಒಂದು ಕನ್ನಡದವರು ಅಂತ ಹೇಳ್ಕೊಳ್ಳೋಕೆ ನನಗೆ ತುಂಬ ಹೆಮ್ಮೆ
0: ಆಗುತ್ತೆ. ಹೌದು, ಅದೇ ಅದೇ ಅನ್ಸುತ್ತೆ. ಯಾಕಂದ್ರೆ ನಾ ಮೊನ್ನೆ ಸೆನ್ಸಸ್ ಅಲ್ಲೂ ಅಷ್ಟೇ ನೀವು ಯಾವ್ದೋ ನೀವೊಂದು ಬೈಟ್ ಮಾಡಿ ಹಾಕಿದ್ರೆ ನೀವು,
2: ಹೌದು, ಹಿಂದೂ ಕೌನ್ಸಿಲ್ ಆಸ್ಟ್ರೇಲಿಯಾದವರು ಕೇಳಿದ್ರು. ಹೌದು,
0: ಯಾಕಂದ್ರೆ ನಮ್ಗೆ ಅನ್ಸುತ್ತೆ ಅಂದ್ರೆ ಇವಾಗ ತಮಿಳಿಯನ್ಸ್ ಇರಬಹುದು ಇಲ್ಲ ತೆಲುಗು ಅವರು ಇರಬಹುದು, ಅವ್ರ ಭಾಷೆ ಬಗ್ಗೆ ಬಹಳನೇ ಒಂಥರ ಸ್ವಾಭಿಮಾನ ತರ. ಬಟ್ ನಮ್ಮಲ್ಲಿ ಇವಾಗ 2011 ಸೆನ್ಸಸ್ ಅಲ್ಲಿ ಕನ್ನಡದವ್ರು ಬರೀ 5,000 ಜನ ಅಂತ ಅಫಿಷಿಯಲ್ ರೆಕಾರ್ಡ್ಸ್ ಇದೆ. ಬಟ್ ದೇವರ
2: ಮೋರ್ ದನ್
0: ದಟ್. ಆಮೇಲೆ 2011 15,000 ಏನೋ ಬಂದಿತ್ತು. ಈಗ ತಿಳಿದ ಮಟ್ಟಿಗೆ ಏನೋ 60,000 100,000 ತನಕ ಇರಬಹುದು ಅಂತ. ಬಟ್ ಈ ಸೆನ್ಸಸ್ ಅಲ್ಲಿ ಎಷ್ಟು ಜನ ಕನ್ನಡ ಅಂತ ಹಾಕಿದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಆಮೇಲೆ ಬಹಳನೇ ಪಾಕೆಟ್ಸ್ ಕೂಡ ಇದೆ. ಇವಾಗ ನೀವು ಮಾರ್ಸನ್ ಪಾಕ್ ಕಡೆ ಹೋದ್ರೆ ಅಲ್ಲೇ ಒಂದು ದೊಡ್ಡ ಪಾಕೆಟ್ ಇದೆ. ಸೊ
2: ಹಿಲ್ಸ್ ಅಂತ ಹೋಗ್ಬಿಟ್ಟು ತುಂಬಾ ಜನ ಇದ್ದಾರೆ. ಪ್ಯಾರಾಮ್ಯಾಟ, ಹ್ಯಾರಿಸ್ ಪಾರ್ಕ್, ನಮ್ ಲಿವರ್ಪೂಲ್, ಈಗ ತುಂಬಾ ಎಲ್ಲಾ ಕಡೆ ಸ್ಪ್ರೆಡ್ ಆಗಿದ್ದಾರೆ.
0: ನಾವು ಅಷ್ಟೇ, ನಾವು ರೇಡಿಯೋ ಕಮ್ಯುನಿಟಿ ಆಗಿ ನಮ್ಮ ಕನ್ನಡಿಗರನ್ನ ನಾವು ಸಪೋರ್ಟ್ ಮಾಡ್ಲೇಬೇಕು. ಇಲ್ಲಿನ ಸಿಡ್ನಿ ಕನ್ನಡ ಕಮ್ಯುನಿಟಿ ಅವ್ರನ್ನ ಯಾವುದೇ ಇರ್ಬೋದು, ವೆದರ್ ಇಟ್ಸ್ ಆ್ಯಕ್ಚುಲಿ ಅಪ್ಪು ರೇಡಿಯೋ ಇರ್ಬೋದು ಇಲ್ಲ ಸಿಡ್ನಿ ಕನ್ನಡವಾಣಿ ರೇಡಿಯೋ ಇರ್ಬೋದು, ಯಾರಿಗೆ ಏನಾದ್ರು ಪ್ರಮೋಷನ್ ಥರ ಮಾಡಬೇಕು ಅಂದಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು.
2: ಖಂಡಿತ ಖಂಡಿತ ಪ್ಲೀಸ್, ಇದೊಂದು ಫ್ರೀ ಕಮ್ಯುನಿಟಿ ಸರ್ವಿಸ್. ಸೊ ನೀವ್ಗೆ ಅದರ ಒಂದು ಲೋಕಲ್ ಈ ಒಂದು ಕಮ್ಯುನಿಟಿ ಇವೆಂಟ್ಸ್ ಗಳನ್ನ ನೀವ್ ಏನಾರ ಮಾಡ್ಬೇಕು ಅಂದ್ರೆ ದಯವಿಟ್ಟು ನಮ್ಮ 2RR ಇರ್ಬೋದು 88.5 FM ಸಿಡ್ನಿ ಕನ್ನಡವಾಣಿ ಅಥವಾ ನಮ್ಮ ಅಪ್ಪು ರೇಡಿಯೋ 100.9 FM ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಆಕ್ಚುಲಿ ಇಟ್ಸ್ ಒಂಥರ ಫ್ರೀ ಆಫ್ ಸರ್ವಿಸ್ ಆಕ್ಚುಲಿ. ಸೊ ನಮ್ಮ ಕನ್ನಡವನ್ನ ಹೇಗೆ ಬೇರೆ ಭಾಷೆಯವರು ಅವ್ರು ಹೇಗೆ ಅವರ ಭಾಷೆನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಿದ್ರೆ ನಾವು ನಮ್ಮ ಒಂದು ಭಾಷೆನೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಸೊ ನಮ್ಮ ಒಂದು ಕನ್ನಡನ ನಾವು ಬಿಟ್ಕೊಡ್ಬಾರ್ದು, ನಮ್ಮ ಒಂದು ನೆಕ್ಸ್ಟ್ ಪೀಳಿಗೆಗೆ ಅದನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೇಕು.
0: ಖಂಡಿತ. ಈಗ ಇನ್ನೊಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರಿಸೋಣ.
3: Ladies, you're invited to step into a welcoming space and feel a true sense of belonging. Women's Social Connect is the title of this free community group, which is organised through the City of Ryde. The group provides an opportunity to meet new people, build lasting friendships, and learn about local services and support networks. It also offers a safe and supportive environment where women can develop new skills, grow in confidence, and connect with others in their community. It caters for women of all ages and meets monthly in the West Ryde Community Centre, located at 3-5 Anthony Road, West Ryde. For more details, search www.ryde.nsw.gov.au.
4: 2RRR is your home for the best country music from around the world. Hoo-wee! What more could this old Hunter's Hillbilly want than the Cosmic Cowboy Cafe with Eddie Cowperson White? The Electric Barnyard with Johnny Lee Good, Wild in the Country with Michael Man About Town Parsons, Country Roads with the Bucka Walker Buckaroo Ronnie Boy, and music from Foggy Hollow with the Talking Dog, Mike Keir. Check out our program guide for showtimes at 2RRR.org.au.
0: ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬನ್ನುಲಿ ಕಾರ್ಯಕ್ರಮ ಕನೆಕ್ಟ್ ಎಫ್ಎಂ 100.9 ಪ್ರತಿ ಭಾನುವಾರ ಮಧ್ಯಾಹ್ನ 3-4 ನಮ್ಮ ಅಪ್ಪು ರೇಡಿಯೋ ಆರ್ ಜೆ ಜ್ಯೋತ್ಸ್ನಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಆಮೇಲೆ ಹೇಳಿ ಏನಾದ್ರು ಮೆಸೇಜ್ ಇದೆಯಾ ನಮ್ಮ ಕನ್ನಡಿಗರಿಗೆ ಇಲ್ಲ ನಮ್ಮ ಸಿಡ್ನಿಯ ಸಮುದಾಯದವರಿಗೆ
2: ಮೆಸೇಜ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಫಸ್ಟು ನಮ್ಮ ಒಂದು ಸಿಡ್ನಿ ಕನ್ನಡವಾಣಿ ನಿಮಗೆ ಆ್ಯಕ್ಚುಲಿ ಮಹೇಶ್ ಅವರೇ ಶ್ರೀನಿವಾಸ್ ಅವ್ರಿಗೆ ಮತ್ತು ರಾಜು ನಟರಾಜನ್ ಅವ್ರಿಗೆ ನಾನು ಫಸ್ಟು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ 2RRR 88.5 FM ಸೊ ನೀವು ನನಗೆ ಒಂದು ಅವಕಾಶ ಕೊಟ್ಟಿರೋದು ನಿಮ್ಮ ಒಂದು ಅಮೂಲ್ಯ ಸಮಯನ ಕೂಡ ತೊಗೊಂಡು ನನ್ನ ಇಂಟರ್ವ್ಯೂ ಮಾಡ್ತಾ ಇರೋ ಸಂದರ್ಶನ ಮಾಡ್ತಾ ಇರೋ ಸೊ ನಿಮಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಶ್ರೋತೃಗಳು ಆ್ಯಕ್ಚುಲಿ ಸೊ ನಿಮ್ಮ ಒಂದು ಪ್ರೀತಿ ಸಪೋರ್ಟು ನಮ್ಮ ಮೇಲೆಲ್ಲ ಯಾವಾಗಲೂ ಹೀಗೆ ಇರ್ತಾ ಇರಲಿ ಅಂತ ಹೇಳ್ತೀನಿ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಿಮಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ಫುಲ್ ಫ್ಯಾಮಿಲಿ ನನ್ನ ವೆಲ್ ವಿಶರ್ ನನ್ನ ಸಪೋರ್ಟರ್ ನನ್ನ ಫ್ರೆಂಡ್ಸ್ಗಳೆಲ್ಲರಿಗೂ ಅಷ್ಟೇ ಸೊ ನೀವು ಯಾವಾಗಲೂ ನನ್ನ ಸಪೋರ್ಟ್ ಮಾಡ್ತಾ ಇರ್ತೀರಾ ಸೊ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಿಮಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮೆಸೇಜ್ ಅಂತ ಹೇಳಿದ್ರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಜೀವನದಲ್ಲಿ ನಮಗೆ ಎಷ್ಟೇ ಒಂದು ಕಷ್ಟ ಬರ್ಬೋದು ಆ್ಯಕ್ಚುಲಿ ಸೊ ನಿಮ್ಮೇಲೆ ನೀವು ನಂಬಿಕೆನ ಯಾವತ್ತೂ ಕಳ್ಕೊಬೇಡಿ ಆ್ಯಕ್ಚುಲಿ ಸೊ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಯಾವಾಗಲೂ ನಿಮ್ಮನ್ನು ನೀವು ಯಾರ ಜೊತೆನೂ ಕಂಪೇರ್ ಮಾಡಬೇಡಿ ಅಥವಾ ಬೇರೆಯವ್ರ ಜೊತೆ ನೀವು ಕಾಂಪೀಟ್ ಮಾಡಬೇಡಿ ಅದ್ರ ಬದಲು ನಿಮ್ಮೇಲೆ ನೀವು ಕಾಂಪೀಟ್ ಮಾಡಿ ನಾಳೆ ನಾನು ಹೇಗೆ ಬೆಟರ್ ಆಗ್ಬೋದು ಅದನ್ನು ನೀವು ನೋಡಿ ಆಮೇಲೆ ನಿಮ್ಮನ್ನ ಡ್ರೀಮ್ಸ್ನ ಫಾಲೋ ಮಾಡಿ ನಿಮ್ಮ ಪ್ಯಾಷನ್ನ ಮತ್ತು ಡ್ರೀಮ್ನ ಫಾಲೋ ಮಾಡಿ ಯು ಪುಟ್ ಯುವರ್ ಹಾರ್ಡ್ ವರ್ಕ್ ಆ್ಯಕ್ಚುಲಿ ಸೊ ಹಾರ್ಡ್ ವರ್ಕ್ ಡೆಡಿಕೇಶನ್ ಪರ್ಸಿವರೆನ್ಸ್ ಇದ್ದರೆ ನೀವು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾವಾಗಲೂ ನಿಮ್ಮ ಮಕ್ಕಳುಗಳಿಗೆ ವಿದ್ಯಾಭ್ಯಾಸದ ಜೊತೆ ನೀವು ನಿಮ್ಮೊಂದು ಮಕ್ಕಳುಗಳಿಗೆ ಅವರ ಒಂದು ನಮ್ಮ ಅವರ ಬೆಳವಣಿಗೆಗೆ ಎಲ್ಲ ಒಂದು ನೀವು ಎಲ್ಲ ಒಂದು ನಮ್ಮ ಸಂಸ್ಕಾರಗಳನ್ನ ನೀವು ಯಾವಾಗಲೂ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇನ್ನೇನಿಲ್ಲ ಯಾವಾಗಲೂ ಕನ್ನಡನ ನೀವು ಎಲ್ಲೇ ಇರು ಹೇಗೆ ಇರು ಎಲ್ಲೇ ಇರು ಎಂದೆಂದಿಗೂ ನೀನು ಕನ್ನಡಿಗನಾಗಿರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಮಕ್ಕಳುಗಳಿಗೆ ಮನೇಲಿ ಕನ್ನಡ ಹೇಳ್ಕೊಡಿ ಕನ್ನಡ ಭಾಷೆ ಜಾಸ್ತಿ ಮಾತಾಡಿ ಸೊ ನಮ್ಮ ಕನ್ನಡ ಪ್ರೋಗ್ರಾಮು ಕನ್ನಡ ಇವೆಂಟ್ಸ್ನ ಯಾವಾಗಲೂ ಸಪೋರ್ಟ್ ಮಾಡಿ ಅಂತ ನೀವು ಕನ್ನಡ ಉಳಿಸಿ ಬೆಳೆಸಿ ಅಂದ್ರೆ ಸಿರಿ ಕನ್ನಡಂ ಗೆಲ್ಗೆ ಸಿರಿ ಕನ್ನಡಂ ಬಾಳ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ
0: ಹೌದು ಯಾಕೆಂದ್ರೆ ಅದೇ ನಾವು ಹೇಳ್ದಂಗೆ ಅಪ್ಪು ರೇಡಿಯೋ ಇರ್ಬೋದು ಇಲ್ಲ ಸಿಡ್ನಿ ಕನ್ನಡ ಬಾಣಿ ಇರ್ಬೋದು ಕಮ್ಯುನಿಟಿ ನಾನ್ ಫಾರ್ ಪ್ರಾಫಿಟ್ ರೇಡಿಯೋ ಆರ್ಗನೈಸೇಷನ್ ನಾವು ಮಾಡ್ತಾ ಇರೋದು ನಾವು ಕನ್ನಡ ಭಾಷೆಗೆ ಅಂತ ನಾವೊಂದು ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ನಾವು ಮಾಡ್ತೀವಿ ಅಫ್ಕೋರ್ಸ್ ಶ್ರೀನಿವಾಸ್ ಅಂಕಲ್ ಮತ್ತು ರಾಜ್ ಸರ್ ಇವಾಗ ಲಾಸ್ಟ್ 12 ವರ್ಷದಿಂದ ನೀವು ಯೋಚಿಸ್ಬೇಕು ಪ್ರತಿ ಭಾನುವಾರ 1-2 ಅಂದರೆ ದ ಹೋಲ್ ಸಂಡೇ ಇಸ್ ಗಾನ್ ಸೊ ನೀವು ಅಷ್ಟೇ 3-4 ತನಕ ಮಾಡ್ತೀರಾ
2: 1 ಗಂಟೆಯಿಂದ
0: ಕರೆಕ್ಟ್ ನಿಮ್ದು ಹಿಂದಿ ಪ್ರೋಗ್ರಾಮು ಅದಾದ್ಮೇಲೆ ನಿಮ್ದು ಕನ್ನಡ ಪ್ರೋಗ್ರಾಮ್ ನಾವು ಕೇಳುಗರಿಗೆ ಮತ್ತೆ ಸಮುದಾಯಕ್ಕೆ ಹೇಳೋದು ಏನಂದ್ರೆ ನೀವು ಇದನ್ನ ಉಪಯೋಗಿಸ್ಕೊಳ್ಳಿ ಐ ಮೀನ್ ಇದು ನಿಮ್ಮ ಪ್ರೋಗ್ರಾಮು ನೀವು ಏನಾದ್ರು ಪ್ರಮೋಷನ್ ಇರಬಹುದು ಇಲ್ಲ ವೆದರ್ ಇಟ್ಸ್ ಆಕ್ಚುಲಿ ಮೂವಿ ಪ್ರಮೋಷನ್ ಇರ್ಬೋದು ಇಲ್ಲ ನಿಮ್ದು ಯಾವ್ದಾದ್ರು ಕಾರ್ಯಕ್ರಮ ಇರ್ಬೋದು ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಅದನ್ನ ಪ್ರಮೋಟ್ ಮಾಡ್ತೇವೆ ಮತ್ತೆ ನೀವು ಇನ್ನೊಂದು ಹಾಡು ಅಂತ ಕೇಳಿದೆ ಬಟ್ ನಿಮ್ದೊಂದು ಫೇವ್ರೇಟ್ ಹಾಡು ಅಂತ ಹೇಳಿದ್ರಿ ನೀವು
2: ಹೌದು ಸೊ ನನಗೆ ಅದೇ ಪುನೀತ್ ರಾಜ್ಕುಮಾರ್ ಅವರು ಇಷ್ಟ ಬೊಂಬೆ ಹೇಳ್ತಾ
0: ಇದ್ದಾರೆ ಅದನ್ನು ಹಾಕೋಣ ಈಗ

0: ಇವತ್ತಿನ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ. ಕನೆಕ್ಟ್ FM 100.9 ಪ್ರತಿ ಭಾನುವಾರ ಮಧ್ಯಾಹ್ನ 3-4 ಅಪ್ಪು ರೇಡಿಯೋ RGA ಜ್ಯೋತ್ಸ್ನಾ ಶೆಟ್ಟಿ ಅವರಿಗೆ ಧನ್ಯವಾದಗಳು ನಿಮ್ಮ ಸಮಯ ತಗೊಂಡು ನಮ್ಮ ಜೊತೆ ಮಾತಾಡಿದ್ದಕ್ಕೆ.
1: ಹೌದು, ತುಂಬಾ ಚೆನ್ನಾಗಿತ್ತು ನಿಮ್ಮ ಜೊತೆ ನಡೆಸಿದ ಸಂದರ್ಶನ. ಓಕೆ, ಹೀಗೆ ನಗ್ನಗ್ತಾ
2: ಇದೀನಿ.
0: ಮತ್ತೆ ಹೀಗೆ ಕೊಲಾಬರೇಟ್ ಮಾಡೋಣ, ತಿರ್ಗಾ ಇನ್ನೊಂದ್ಸತಿ ಸ್ಟುಡಿಯೋಗೆ ಬನ್ನಿ, ಯಾವ್ದಾದ್ರು ಒಂದು ಜಾಯಿಂಟ್ ಪ್ರೋಗ್ರಾಮ್ ತರ ಮಾಡಬಹುದು.
2: ಖಂಡಿತ, ನೀವು ಬನ್ನಿ ನಮ್ಮ ಅಪ್ಪು ರೇಡಿಯೋಗೆ.
0: ಖಂಡಿತ,
2: ವಿ ಶುಡ್ ಕೊಲಾಬರೇಟ್.
0: ಅದೇ, ಇವರು ರಾಜ್ ಸರ್ ಮತ್ತೆ ಶ್ರೀನಿವಾಸ್ ಸರ್ ಅವರು ಹೇಳ್ತಾರೆ ನಮ್ಮ ಸಿಡ್ನಿ ಕನ್ನಡ ವಾಣಿ ಜರ್ನಿ ಬಗ್ಗೆ.
1: ಮಹೇಶ್ ಅವರು
2: ಹೇಳ್ತಾರೆ,
0: ಹೀಗೆ ಹೇಳ್ತಾ ಮುಂದಿನ ವಾರದ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್.
1: ನಾನು ಸಿಡ್ನಿ ಶ್ರೀನಿವಾಸ್. ನಮಸ್ಕಾರ,
2: ನಾನು ಜ್ಯೋತ್ಸ್ನಾ ಶೆಟ್ಟಿ. ಸೊ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲರಿಗೂ.
0: ಮರಿಬೇಡಿ, ಕನೆಕ್ಟ್ FM 100.9 ಇವತ್ತು 3-4 RJ ಜ್ಯೋತ್ಸ್ನಾ ಶೆಟ್ಟಿ ಅವ್ರ ಜೊತೆ ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ, ಕನ್ನಡಿಗರನ್ನ ಬೆಂಬಲಿಸಿ ಮತ್ತು ಕನ್ನಡಿಗರನ್ನ ಬೆಳೆಸಿ. ಸರ್ವೇ ಜನಾ ಸುಖಿನೋ ಭವಂತು. ಧನ್ಯವಾದಗಳು.